0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀರಾಮ ತೂತಂ ಪರಮ ಪುನೀತಂ ಕರುಣಾಡ ಪ್ರೀತಿ ಶ್ರೀ ಹನುಮಂತ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ನಮೋ ನಮೋ ಶನಿ ರಾಜ, ನಮೋ ನಮೋ ಗ್ರಹ ತೇಜ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಆಂಜನೇಯ ಸ್ವಾಮಿ ಹನುಮಂತರಾಯ ಸರ್ವಜ್ಞ ಮೂರ್ತಿ ನಮೋ ನಮೋ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣು

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಈತ ಮುಖ್ಯ ಪ್ರಾಣನಾಥ, ರಾಮ ದೂತ ನೆನೆಸಿದಾತ, ಬಾನುವಿನ ತುಣುಕಿದಾತ, ಭಾರತ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲವರು.
1: ನಂಬಿದರೆ ಓ ಎನ್ನನೆ ಶಿವನು, ವಚನದಲ್ಲಿ ವಿಶ್ವಾಸದಲ್ಲಿ ಗೆಲುವು ಇದೆ. ಇಲ್ಲಿ ಭಕ್ತಿಭಾವ ತುಂಬಿದೆ, ದೈವತ್ವದತ್ತ ಉತ್ಕಟ ಒಲವಿದೆ. ಓದಿನಲ್ಲಿ, ಹಿರಿಯರ ಮಾತಿನಲ್ಲಿ, ಆದರ್ಶ ಸಂಪ್ರದಾಯ ಸಂಸ್ಕೃತಿಯಲ್ಲಿ, ನಿಸರ್ಗದ ಆರಾಧನೆಯಲ್ಲಿ ಒಲುಮೆ ವಿಶ್ವಾಸದ ಅಗತ್ಯತೆ ಬೇಕು. ಇಂಥ ನಂಬುಗೆಯಲ್ಲಿ ಮನದ ವಿಕಾಸವಿದೆ, ಸಂತಸ ನೆಮ್ಮದಿ ತುಂಬಿದೆ. ನಂಬಿ ಕೆಟ್ಟವರು ಕೂಡ ಎಂದು ಹೇಳವಾಗಿದ್ದಾರೆ. ಅದಕ್ಕೆ ಸರ್ವಜ್ಞ ಒಂದು ಕಡೆ ನಂಬಿದಂತಿರಬೇಕು, ನಂಬದಲೇ ಇರಬೇಕೆಂದು ಹೇಳಿದ್ದು ಅರ್ಥಪೂರ್ಣವಾಗಿದೆ. ನನ್ನ ಮೇಲೆ ನಂಬಿಕೆ ಇಡು ಎಂದು ಹಲವರ ಮಾತಿನಲ್ಲಿ ತಮ್ಮ ಕೆಲಸ ಮಾಡಿಕೊಳ್ಳುವ ಧಾವಂತವಿದೆ. ವ್ಯವಹಾರಿಕ ಬದುಕಿನ ಇಂದಿನ ದಿನಮಾನಗಳಲ್ಲಿ ಮೋಸಗೊಳಿಸಿ, ಮಾತಿನಲ್ಲಿ ಮೋಡಿ ಮಾಡಿ, ಆಸೆ ಭರವಸೆಗಳ ಬೆನ್ನು ಹತ್ತಿಸಿ ದಾರಿ ತಪ್ಪಿಸುವುದು ಸಾಮಾನ್ಯವಾಗಿದೆ. ನಂಬಿಸಿ ಬೆನ್ನಿಗೆ ಚೂರಿ ಹಾಕುವ ಮಂದಿ ನಮ್ಮ ಎದುರಿಗೆ ಹೇರಳವಾಗಿದ್ದಾರೆ. ಸಮಾಜದಲ್ಲಿ ಎಲ್ಲ ರಂಗಗಳ ಆಗುಹೋಗುಗಳಲ್ಲಿ ಮೋಸದ ಭ್ರಷ್ಟದ ವಿಷ ಜಾಲವಿದೆ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೆ ಸರಳ ಕೆಲಸವಾದ ಉದಾಹರಣೆಗಳು ತೀರಾ ವಿರಳ. ಸರ್ಕಾರದ ಕೆಲಸ ದೇವರ ಕೆಲಸ. ನಾಮ ಫಲಕದಡಿ ಕುಳಿತ ಈ ಎಲ್ಲ ಅಧಿಕಾರಿ ಮತ್ತು ನೌಕರ ವರ್ಗ ನಿಜಕ್ಕೂ ಪೂಜಾರಿಗಳಾಗಿದ್ದಾರೆ. ಆರ್ತಿಯಲ್ಲಿ ಹಣ ಇಟ್ಟರೆ ದೀಪ ಧೂಪ ಹಿಡಿದು ಭಕ್ತಾದಿಗಳ ಗದ್ದಲದಲ್ಲಿ ವಿಶೇಷ ಪೂಜೆ ಮಾಡಿ ಪರಪ್ರಥಮವಾಗಿ ದೇವರ ದರ್ಶನ ಮಾಡಿಸಿ ಕಳಿಸುತ್ತಾರೆ. ಮಂದಿರಗಳಲ್ಲೂ ವ್ಯವಹಾರಿಕತೆ ಅಕ್ರಮಗಳು ಮಡುಗಟ್ಟಿವೆ. ನಿಮ್ಮಿಂದ ನೆರವು ಪಡೆದು ಹೊರಳಿ ಬೀಳುವ ಕೃತಜ್ಞರು ಅಧಿಕವಾಗಿ ಕಾಣಸಿಗುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ರಾಜಕಾರಣಿಗಳು. ಮತಕ್ಕಾಗಿ ಮನಿದು ಕೈ ಮುಗಿದು ಹಣ ಹೆಂಡ ಎಲ್ಲ ಅಲ್ಲದನ್ನು ಹಂಚಿ ಅಧಿಕಾರಕ್ಕಾಗಿ ಕೈಚಾಚುವ ಇವರ ಪಕ್ಕಾ ಊಸರವಳಿಗಳು. ಜನರನ್ನು ನಂಬಿಸಿ ಆಶ್ವಾಸನೆಯ ಮಳೆ ಸುರಿಸಿ ಕುರ್ಚಿಗಾಗಿ ಎಲ್ಲವನ್ನೂ ಖರ್ಚು ಮಾಡಿ ಸ್ವಹಿತ ಸ್ವಜನ ಪಕ್ಷ ಪಾತ್ರತನಕ್ಕೆ ನಿಲ್ಲುವ ಇಂಥವರು ನಂಬುಗೆಗೆ ಅನರ್ಹರಾಗಿದ್ದಾರೆ. ಸಾಕಿದ ಪ್ರಾಣಿಗಳು ನಂಬಿಕೆಗೆ ಪಾತ್ರವಾಗಿವೆ. ಒಡೆಯನಿಗಾಗಿ ಪ್ರಾಣವನ್ನು ನೀಡಿದ ಉದಾಹರಣೆಗಳು ಹೇರಳವಾಗಿವೆ. ಪ್ರಾಣಿ ಪಕ್ಷಿಗಳಿಗಿಂತ ಮಾನವರು ಕರಕಷ್ಟರಾಗಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಯಾರನ್ನು ನಂಬಬೇಕೆಂಬುದು ಗೊಂದಲಕ್ಕೆ ಸಾಮಾನ್ಯ ಪ್ರಜೆ ಈಡಾಗಿದ್ದಾನೆ. ಹಣ, ಹೆಣ್ಣು, ಅಧಿಕಾರ, ಜಾತಿ, ಧರ್ಮಕ್ಕಾಗಿ ಮಾನವೀಯತೆಯನ್ನು ಗಾಳಿಗೆ ತೂರುವ ಗೂಳಿಗಳು ಇಂದು ಎಲ್ಲೆಂದರಲ್ಲಿ ನುಗ್ಗುತ್ತಿವೆ. ನೈತಿಕತೆ, ಶ್ರಮ ಸಂಸ್ಕೃತಿಯ ಅರಿವು ಇಂದಿನ ಶಿಕ್ಷಣ ಪಠ್ಯಕ್ರಮದಲ್ಲಿ ಅಳವಡಿಸಬೇಕಾಗಿರುವುದು ಅಗತ್ಯವಾಗಿದೆ. ಒಳ್ಳೆಯ ಪುಸ್ತಕಗಳ ಓದಿನಲ್ಲಿ ಮನಸ್ಸು ಹಾಕಬೇಕು. ಸಹಾಯ ಸಹಕಾರ ಭಾವನೆ, ಅನ್ಯಾಯದ ವಿರುದ್ಧ ಪ್ರತಿಭಟನಾ ಮನೋಭಾವವನ್ನು ಮಕ್ಕಳ ಮನದಲ್ಲಿ ಬಿತ್ತಬೇಕು. ಶಾಂತಿ ಸಮಾಧಾನ ಸಾತ್ವಿಕ ವಾತಾವರಣ ಮನೆಯಲ್ಲಿ ನೆಲೆಸಬೇಕು. ಮನೆ ಕೆಟ್ಟರೆ ನಾಡು ಹದಗೆಟ್ಟುತ್ತದೆ, ಮನಸ್ಸು ಅಸ್ವಸ್ಥಗೊಳ್ಳುತ್ತದೆ. ಸಹಕಾರ ಪ್ರೀತಿ ಮಾನವೀಯತೆ ಸಹೃದಯತೆ ಇದ್ದಲ್ಲಿ ನಂಬುಗೆಗೆ ಇಂಬು ದೊರೆಯುತ್ತದೆ. ಆಗ ವಿಶ್ವಾಸ ದ್ರೋಹ ಎಂಬ ಮಾತು ಇಲ್ಲವಾಗುತ್ತದೆ. ಕನ್ನಡ ಹಾಗೂ ಬದುಕು. ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಕಲಿಕಾ ಮಾಧ್ಯಮವಾಗಿ ಭಾಷೆ ಆಯ್ಕೆಯ ನಿರ್ಧಾರವನ್ನು ಅವರವರ ಪಾಲಕರಿಗೆ ಬಿಟ್ಟ ವಿಷಯವೆಂಬ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಈ ಆಜ್ಞೆ ಎಲ್ಲ ರಾಜ್ಯಗಳಿಗೂ ಅನ್ವಯವಾಗುತ್ತದೆ. ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ರಾಜ್ಯ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕೆನ್ನುವ 1994 ಹೊರಡಿಸಿದ ರಾಜ್ಯ ಸರ್ಕಾರದ ಆದೇಶ ರದ್ದಾಗುತ್ತದೆ. ಕನ್ನಡಕ್ಕಾಗುವ ಅಪಾಯವನ್ನು ಅರಿತ ರಾಜ್ಯ ಸರ್ಕಾರ ಸಾಹಿತಿಗಳು ಆತಂಕಕ್ಕೆ ಈಡಾಗಿದ್ದಾರೆ. ಮಾತೃಭಾಷೆಯ ರಕ್ಷಣೆಗಾಗಿ ಹಾಗೂ ಹಿತಾಸಕ್ತಿಗಾಗಿ ಹೊಸ ಕಾಯ್ದೆಗಾಗಿ ಯೋಚಿಸಬೇಕಾಗಿದೆ. ಕನ್ನಡದ ಉಳಿವು ಅಳಿವು ಇದರ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕಿಸಿದರೆ ನಮ್ಮ ಭಾಷೆಯ ತಾತ್ಸಾರ ನಮ್ಮವರಿಂದಲೇ ಹೆಚ್ಚಾಗಿ ನಡೆಯುತ್ತಿದೆ. ಕನ್ನಡ ಕುರಿತು ಅಭಿಮಾನ ತುಂಬಿ ಮಾತನಾಡುವ ಸಾಹಿತಿಗಳು, ಜನಪ್ರತಿನಿಧಿಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಕಲಿಸುತ್ತಿರುವ ಶಾಲೆಗಳ ಹೆಸರನ್ನು ನೋಡಿದಾಗ ಅವುಗಳಲ್ಲಿ ಬಹುತೇಕವಾಗಿ ಆಂಗ್ಲ ಮಾಧ್ಯಮಗಳಾಗಿರುತ್ತವೆ. ಇಂಥ ಹೆಚ್ಚು ಶಾಲೆಗಳು ಬಂಡವಾಳಶಾಹಿಗಳ ರಾಜಕೀಯ ಧುರಣರ ಹಾಗೂ ಮಠಾಧೀಶರ ಹಿಡಿತದಲ್ಲಿ ಇವೆ ಎಂಬುದನ್ನು ಗಮನಿಸಬೇಕು. ಇಂದು ಸಾಮಾನ್ಯ ಕಾವಲುಗಾರನೂ ಕೂಡ ಸಾಲ ಮಾಡಿಯಾದರೂ ಇಂಗ್ಲಿಷ್ ಶಾಲೆಗೆ ತನ್ನ ಮಕ್ಕಳ ಹೆಸರನ್ನು ದಾಖಲಿಸುತ್ತಾನೆ. ತಮ್ಮ ಮಕ್ಕಳು ಇಂಗ್ಲಿಷ್ ಕಲಿತು ಜಾಗತಿಕ ಮಟ್ಟದಲ್ಲಿ ಬೆಳೆಯಬೇಕು, ಬಡವರ ಹಿಂದುಳಿದರ ಮಕ್ಕಳು ಮಾತ್ರ ಕನ್ನಡ ಶಾಲೆಯಲ್ಲಿ ಕಲಿಯಬೇಕೆನ್ನುವ ತಾರತಮ್ಯವಿದೆ. ಇಲ್ಲಿ ಇಬ್ಬಗೆಯ ನೀತಿ ಇದೆ. ಕನ್ನಡ ಭಾಷೆಗೆ ಆದ್ಯತೆ ಇರಿಸಿ ಇಂಗ್ಲಿಷ್ ವಿಷಯವೊಂದನ್ನು ಕಡ್ಡಾಯಗೊಳಿಸಿ ರಾಜ್ಯದಲ್ಲಿ ಏಕರೂಪ ಶಿಕ್ಷಣ ಜಾರಿಗೆ ತಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದಾಗಿದೆ. ಕನ್ನಡ ಭಾಷೆ, ಕಲೆ, ಸಂಸ್ಕೃತಿ, ಸಾಹಿತ್ಯದ ಉಳಿವಿಗಾಗಿ, ಉತ್ಕರ್ಷಕ್ಕಾಗಿ ಕನ್ನಡ ಕಾವಲು ಸಮಿತಿ, ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲಾದ ಹಲವು 10 ಸಂಸ್ಥೆಗಳು ನಾಡಿನಲ್ಲಿ ಇದ್ದರೂ ಕನ್ನಡ ಸೊರಗುತ್ತಿರುವುದು ಶೋಚನೀಯ. ಇದಕ್ಕೆಲ್ಲ ಕಾರಣ ನಾವೆಲ್ಲ ಕೇವಲ ಮಾತಿನಮಲ್ಲರು, ನುಡಿ ನಡೆ ಒಂದಾಗಿರಿಸಲು ಆಗದವರು, ಅಭಿಮಾನ ಶೂನ್ಯರು. ನಮ್ಮ ಮಾತುಗಳು ವೇದಿಕೆಗೆ ಮಾತ್ರ ಸೀಮಿತಗೊಂಡಿವೆ. ಜನರಿಗೆ ಭಾಷೆಯ ಕಾಳಜಿ ಕಳಕಳಿ ಇದ್ದರೂ ಬದುಕಿನ ಭದ್ರತೆಗಾಗಿ, ಉದ್ಯೋಗಕ್ಕಾಗಿ, ಭಾಷೆಯಾಗಿ ಜಾಗತಿಕ ಭಾಷೆಯಾಗಿ ವಿಸ್ತಾರಗೊಂಡ ಇಂಗ್ಲಿಷಕ್ಕೆ ಆಸೆ ಪಟ್ಟಿದ್ದು ಸಹಜ. ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣ ಮತ್ತು ಜ್ಞಾನ, ವಿಜ್ಞಾನ, ಬೌದ್ಧಿಕ ಉದ್ಯೋಗ ಕ್ಷೇತ್ರಗಳು ವಿಸ್ತಾರಗೊಂಡು ಇಂದು ಪೈಪೋಟಿಗಳಾಗಿ ನಿಂತಿವೆ. ಮಾಹಿತಿ ತಂತ್ರಜ್ಞಾನದ ಅಗತ್ಯತೆ ಹಾಗೂ ಜಾಗತಿಕ ಮಟ್ಟದಲ್ಲಿ ಆದ ಅನಿವಾರ್ಯತೆಯ ಹಿನ್ನೆಲೆಯಲ್ಲಿ ಇಂಗ್ಲಿಷ್ ಕಲಿಕೆಯತ್ತ ಜನ ಮುಗಿಬೀಳುತ್ತಿದ್ದಾರೆ. ಬದುಕಿಗೆ ಭದ್ರತೆ ನೀಡಿದ ಭಾಷೆ ಬೆಳೆಯುತ್ತದೆ. ಕನ್ನಡಿಗರು ಇಂದು ದೇಶ ವಿದೇಶಗಳಲ್ಲಿ ತಂತ್ರಜ್ಞಾನ, ಮಾಹಿತಿ ವಿಜ್ಞಾನ ಇವುಗಳಲ್ಲಿ ತಮ್ಮ ಮೇಲುಗೈ ತೋರಿಸಿ ಹಣ ಗಳಿಕೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಕನ್ನಡಿಗರು ದೂರದ ದೇಶದಲ್ಲದಾದರೂ ಕನ್ನಡತನ ಹಾಗೂ ನೆಲದ ಭಾಷೆಯ ಅಭಿಮಾನವನ್ನು ಬಿಟ್ಟಿಲ್ಲ. ಅಕ್ಕ ಅಂತ ಕನ್ನಡ ಸಂಘಗಳನ್ನು ಕಟ್ಟಿಕೊಂಡು ಇಲ್ಲಿಯ ಸಂಸ್ಕೃತಿಯ ಪರಂಪರೆಯನ್ನು ದೂರದ ದೇಶದಲ್ಲಿ ಬಿತ್ತುತ್ತಿರುವುದನ್ನು ಅರಿತಾಗ ಹೆಮ್ಮೆ ಎನಿಸದಿರದು. ಮರ ಎಷ್ಟೇ ಬೆಳೆದು ರಂಬೆ ಕೊಂಬೆಗಳನ್ನು ದೂರ ಚಾಚಿದರೂ ಬೇರು ಮಾತ್ರ ನೆಲದಲ್ಲಿ, ಆಳದಲ್ಲಿ, ವಿಸ್ತಾರದಲ್ಲಿ ಹರಡಿ ಗಟ್ಟಿಗೊಂಡಿರುತ್ತವೆ. ನಮ್ಮ ನೆಲದ ಅಭಿಮಾನ ಎಂದಿಗೂ ಅಳಿಸುವುದಿಲ್ಲ. ಕನ್ನಡಕ್ಕೆ ಎಂದಿಗೂ ಕುತ್ತು ಬರುವುದಿಲ್ಲ. ಚಲುವು ನಾಡಿನ ಭಾಷೆಯ ಇತಿಹಾಸ ಹಳೆಯದಾದದು. ಇಲ್ಲಿಯ ಕಲೆಯ ಸಂಸ್ಕೃತಿಯ ಪರಂಪರೆ ಶಿರವಂತವಾಗಿದೆ. ಕನ್ನಡಿಗರು ತಮ್ಮ ಜ್ಞಾನಕ್ಕಾಗಿ, ಬದುಕಿಗಾಗಿ ಅನ್ಯ ಭಾಷೆಯ ಮೊರೆ ಹೋದರೂ ತಮ್ಮತನವನ್ನು ಎಂದಿಗೂ ಮರೆಯಬಾರದು. ಇವರು ಕಡು ಅಭಿಮಾನಿಗಳಾಗಿದ್ದಾರೆ. ಇವರು ಕರು ಅಂದರೆ ಎತ್ತರದ ನಾಡಿನವರಿದ್ದಾರೆ. ಇಂಗ್ಲಿಷ್ನಲ್ಲಿ ಕಲಿತು ಕನ್ನಡ ಪ್ರೇಮ ಹೊಂದಿ ಸಾಹಿತ್ಯ ರಚನೆ ಮಾಡಿದ ದಿಗ್ಗಜರು ನಮ್ಮ ನಡುವೆ ಇದ್ದಾರೆ. ಕುವೆಂಪು ಇಂಗ್ಲಿಷ್ ಪ್ರೊಫೆಸರ್ ಆದ BM ಶ್ರೀ, ಕೈಲಾಸಂ, ಶ್ರೀರಂಗ, ಗಿರೀಶ್ ಕಾರ್ನಾಡ್, ಪಂಜೆ, ಮಾಸ್ತಿ, ಗೋವಿಂದ ಪೈ, ಕಾರಂತ, ಅನಕರ, ಇನಾಮದಾರ್, ನಿರಂಜನ್ ಮೊದಲಾದವರು ಮಾಡಿದ ಕನ್ನಡ ಸಾಹಿತ್ಯ ಸೇವೆ ಸದಾ ಸ್ಮರಣೀಯ. ಇಂತೆಲ್ಲ ಹಲವಾರು ಕನ್ನಡ ಮಹಿನಿಯರು ಶಿಕ್ಷಣದ ವಿವಿಧ ಪ್ರಕಾರಗಳಲ್ಲಿ ಸಾಧನೆಗೈದು ಜಾಗತಿಕ ಮಟ್ಟದಲ್ಲಿ ತಮ್ಮ ಹೆಸರು ದಾಖಲೆಗೊಳಿಸಿದ್ದು ಕನ್ನಡಕ್ಕೆ ಹೆಮ್ಮೆಯಾಗಿದೆ. ಈ ನಿಟ್ಟಿನಲ್ಲಿ ಕನ್ನಡವು ಜಾಗತಿಕ ಮಟ್ಟದಲ್ಲಿ ವಿಜೃಂಭಿಸುವ ಕೆಲಸವಾಗಬೇಕಾಗಿದೆ. ಎಲ್ಲ ವಿಜ್ಞಾನ ಶಾಸ್ತ್ರಗಳು ನಮ್ಮ ಭಾಷೆಯಲ್ಲಿ ಕಲಿಯಲು ಅನುವು ಮಾಡಿಕೊಡಬೇಕು. ಕನ್ನಡ ಶಾಲೆಗಳು ಉಳಿಯಬೇಕಾದರೆ ಎಲ್ಲ ಸರ್ಕಾರಿ ನೌಕರರ, ಜನಪ್ರತಿನಿಧಿಗಳ ಹಾಗೂ ಸಾಹಿತಿಗಳ ಮಕ್ಕಳನ್ನು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಿಗೆ ಸೇರಿಸಲು ಮನಸ್ಸು ಮಾಡಬೇಕು. ಮೊದಲು ಇದ್ದಂತೆ ಪ್ರತಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಬಾಲವಾಡಿಗಳು ಪುನಃ ಪ್ರಾರಂಭಗೊಳ್ಳಬೇಕು. ಜಾಗತಿಕ ಮಟ್ಟದಲ್ಲಿ ಎದ್ದು ನಿಲ್ಲಲು ನಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲಿಷ್ ಕಲಿಕೆ ಇರಲಿ. ಅಂದಾಗ ಕನ್ನಡ ಬದುಕುತ್ತದೆ. ಅಂದಾಗ ನಿರಾತಂಕ ಜೀವನ ನಮ್ಮದಾಗುತ್ತದೆ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ ಕಾರ್ಯಕ್ರಮ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲ್ ಅವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 10ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳ್ತಾರೆ,
1: ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಂ ಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ತು ಜ್ಞಾನದೀಪೇನ ಭಾಸ್ವತ.
0: ಸೊ ಭಕ್ತರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿ ಇದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ ಅಂಥೇಳಿ. ಸೊ ಭಕ್ತನಾದವನಿಗೆ ಜ್ಞಾನವನ್ನು ಭಗವಂತ ಕೊಡುತ್ತಾರೆ. ಎಲ್ಲಿ ಬೆಳಕಿರುತ್ತೋ ಅಲ್ಲಿಗೆ ಕತ್ತಲಿಗೆ ಅವಕಾಶವಿಲ್ಲ, ಹಾಗೆ ಎಲ್ಲಿ ಸೊ ಭಗವಂತನ ಭಕ್ತಿ ಇರುತ್ತೋ ಅಲ್ಲಿ ಕೂಡ ಅಷ್ಟೇ ಅಜ್ಞಾನಕ್ಕೆ ಅವಕಾಶವಿಲ್ಲ. ಯಾಕೆಂದರೆ ಜ್ಞಾನವನ್ನು ಭಗವಂತ ಕೊಡುತ್ತಾರೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಜ್ಞಾನಕ್ಕಿಂತ ಕೂಡ ಭಕ್ತಿಯೇ ಮುಖ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಇದಕ್ಕೆ ಒಂದು ಉದಾಹರಣೆ ಎಂಬಂತೆ ನಾವು ಒಂದು ಸತ್ಯ ಘಟನೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ, ತಿಳ್ಕೊಳ್ಳೋಣ. ಚೈತನ್ಯ ಮಹಾಪ್ರಭುಗಳು, ಕೃಷ್ಣನ ರಹಸ್ಯ ಅವತಾರವಾಗಿರುವಂತಹ ಚೈತನ್ಯ ಮಹಾಪ್ರಭುಗಳು ಒಂದು ಬಾರಿ ಶ್ರೀರಂಗಂಗೆ ಅವರು ಭೇಟಿ ಇತ್ತಿದ್ರು. ಶ್ರೀರಂಗಂ ಶ್ರೀರಂಗನಾಥ ದೇವಸ್ಥಾನ ತಮಿಳುನಾಡಿನ ತಿರುಚಿಯಲ್ಲಿದೆ. ಸೊ ಆ ರಂಗನಾಥ ದೇವಸ್ಥಾನಕ್ಕೆ ಚಾತುರ್ಮಾಸ್ಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಅಲ್ಲಿಗೆ ಭೇಟಿ ಇಟ್ಟಾಗ ಅಲ್ಲಿ ಶ್ರೀರಾಮನುಜಾಚಾರ್ಯರ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತಹ ಒಬ್ಬ ಬ್ರಾಹ್ಮಣ ಶ್ರೀರಂಗನಾಥ ದೇವಸ್ಥಾನದಲ್ಲಿ ಅವನು ಕುಳಿತುಕೊಂಡು ಭಗವದ್ಗೀತೆಯನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಅವನು ಅದನ್ನು ಓದೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅವನ ಮುಂದೆ ಕುಳಿತಿರುವಂಥ ಒಂದು ಹಲವಾರು ಬ್ರಾಹ್ಮಣರು ಅವನನ್ನು ನೋಡಿ ನಗ್ತಾ ಇದ್ರು. ಅವನು ಪುಟಗಳನ್ನು ತಿರುಚ್ತಾ ಇದ್ದ, ನೋಡ್ತಾ ಇದ್ದ. ಸೊ ಚೈತನ್ಯ ಮಹಾಪ್ರಭುಗಳು ಅವನನ್ನು ಗಮನಿಸಿದರು. ತುಂಬ ಹೊತ್ತಿನವರಿಗೆ ಹೀಗೆ ಮಾಡ್ತಾ ಇದ್ದಾನೆ ಇವನು, ಯಾಕೆ ಅಂತ ಗೊತ್ತಾಗಲಿಲ್ಲ. ಹೋಗಿ ಕೇಳಿದರು, ಬ್ರಾಹ್ಮಣೋತ್ತಮರೇ, ನೀವು ಈ ಭಗವದ್ಗೀತೆ ಪುಸ್ತಕವನ್ನು ಹಿಡ್ಕೊಂಡು ಪುಟಗಳನ್ನು ತಿರುಗಿಸ್ತಾ ಇದ್ದೀರಾ, ಮುಖಪುಟವನ್ನು ನೋಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಚೈತನ್ಯ ಮಹಾಪ್ರಭುಗಳು ಕೇಳ್ತಾರೆ. ಆಗ ಆ ಬ್ರಾಹ್ಮಣ ನುಡಿಯುತ್ತಾನೆ, ಸ್ವಾಮೀಜಿ, ನನ್ನ ಗುರುಗಳು ನನಗೆ ಭಗವದ್ಗೀತೆಯನ್ನು ಓದಬೇಕು, ಓದಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಆದರೆ ನಾನು ಅನಕ್ಷರಸ್ಥ, ನನಗೆ ಓದೋದಕ್ಕೆ ಬರಲ್ಲ. ನಾನು ಸುಮ್ಮನೆ ಭಗವದ್ಗೀತೆ ಪುಸ್ತಕವನ್ನು ಹಿಡ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೀನಿ ಏನು ಅಂಥೇಳಿ. ಆದರೆ ಇಲ್ಲಿರೋರಿಗೆಲ್ಲ ಗೊತ್ತಿದೆ, ನನ್ನ ಮುಂದೆ ಕುಳಿತಿರೋರಿಗೆಲ್ಲ ನನಗೆ ಓದೋದಕ್ಕೆ ಬರಲ್ಲ, ನಾನು ಅನಕ್ಷರಸ್ಥ ಅಂಥೇಳಿ, ಅವಿದ್ಯಾವಂತ ಅಂತ. ಅದಕ್ಕೋಸ್ಕರ ಅವರು ನನ್ನನ್ನು ನೋಡಿ ನಗ್ತಾ ಇದ್ದಾರೆ, ಅಪಹಾಸ್ಯ ಮಾಡಿ ನಗ್ತಾ ಇದ್ದಾರೆ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಅದೆಲ್ಲ ಸರಿ, ನಿನಗೆ ಓದೋದಕ್ಕೆ ಬರಲ್ಲ ಅಂತೇಳಿ ಅರ್ಥ ಆಯಿತು. ಆದರೆ ನಾನು ಆಗಾಗ ನಿನ್ನ ಕಣ್ಣಿನಲ್ಲಿ ಆನಂದ ಬಾಷ್ಪವನ್ನು ನಾನು ನೋಡ್ತಾ ಇರ್ತೀನಿ, ಕಣ್ಣಿನಿಂದ ನೀರಿಳಿತಾ ಇರುತ್ತೆ ಸಂತೋಷದಿಂದ, ನೀನು ಅಂದರೆ ಭಾವೋತ್ಕರ್ಷಕ್ಕೆ ಹೋದಾಗೆ ನನಗೆ ಕಾಣ್ತಾ ಇದೆ, ಯಾಕೆ ಹಾಗೆ ಅಂತ ಅವರು ಕೇಳ್ತಾರೆ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ಸ್ವಾಮೀಜಿ, ನನಗೆ ಓದೋದಿಕ್ಕೇನೂ ಬರಲ್ಲ ನಿಜ, ಆದರೆ ಈ ಭಗವದ್ಗೀತೆಯ ಮುಖಪಟದಲ್ಲಿರುವಂತಹ ಪಾರ್ಥ ಸಾರಥಿ ಚಿತ್ರವನ್ನು ನೋಡಿದಾಗ ಭಗವಂತ ಎಷ್ಟು ದಯಾಮಯಿ ಅಂತ ನನಗೆ ಅರ್ಥ ಆಗುತ್ತೆ. ಸೊ ಪಾರ್ಥನಿಗೆ ಸಾರಥಿಯಾಗೋದಕ್ಕೆ ಒಪ್ಕೊಂಡ್ರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯ ಶ್ರೀಕೃಷ್ಣ ತನ್ನ ಭಕ್ತನ ಸೇವೆಯನ್ನು ಮಾಡೋದಕ್ಕೆ ಕೂಡ ಸಿದ್ಧರಾಗಿರುತ್ತಾರೆ. ಸಾರಥಿಯ ಸ್ಥಾನ ಎಂಥದ್ದು, ಎಂಥ ಒಂದು ಕನಿಷ್ಠ ಸೇವೆ. ಸೊ ಆದರೆ ಕೂಡ ಭಗವಂತ ಅದನ್ನು ಮಾಡೋದಕ್ಕೆ ಒಪ್ಕೊಳ್ತಾರೆ. ಯಾಕೆ ಭಗವಂತ ಇಷ್ಟು ಸಾಮಾನ್ಯನಾಗಿ ನಡೆದುಕೊಳ್ತಾರೆ? ಅದಲ್ಲದೆ ಯುಧಿಷ್ಠಿರನ ಒಂದು ಅಂದರೆ ಸಂದೇಶಕಾರನಾಗಿ ಭಗವಂತ ಕೆಲಸ ಮಾಡಿದರು, ದುರ್ಯೋಧನಿಗೆ ಸಂದೇಶವನ್ನು ಕಳಿಸಿದರು ಕುರುಕ್ಷೇತ್ರ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಸಂಧಾನ ಮಾಡೋದಕ್ಕೆ ಹೋದಾಗ. ಹೀಗೆ ಹಲವಾರು ರೀತಿಯಲ್ಲಿ ಭಗವಂತ ತನ್ನ ಭಕ್ತರ ಸೇವೆಯನ್ನು ಮಾಡೋದಕ್ಕೆ ಕೂಡ ಸಿದ್ಧರಾಗಿದ್ದಾರಲ್ಲ. ಭಗವಂತನ ಈ ಭಕ್ತವತ್ಸಲ ರೂಪವನ್ನು ನೋಡಿ ನನಗೆ ಆನಂದ ಬಾಷ್ಪ ಬರ್ತಾ ಇದೆ. ಇಷ್ಟು ಸಾಮಾನ್ಯನಾಗಿ ಭಗವಂತ ಹೇಗೆ ನಡೆದುಕೊಳ್ಳೋದಕ್ಕೆ ಸಾಧ್ಯ? ಭಕ್ತರು ಹೇಗೆ ಭಗವಂತನ ಸೇವೆಯನ್ನು ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಭಗವಂತ ಭಕ್ತರ ಸೇವೆಯನ್ನು ಮಾಡೋದಕ್ಕೆ ಬರ್ತಾರಲ್ಲ ಅಂತ ತಿಳ್ಕೊಂಡಾಗ, ನನಗೆ ಭಗವಂತ ತನ್ನ ಭಕ್ತರನ್ನು ಎಷ್ಟು ಪ್ರೀತಿಸ್ತಾರಲ್ಲ ಅಂತ ತಿಳಿದಾಗ ಆನಂದ ಬಾಷ್ಪ ಬರುತ್ತೆ ಅಂತ ಅವನು ಹೇಳ್ತಾನೆ. ಸೊ ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸಾಕು, ನೀನು ಭಗವದ್ಗೀತೆಯನ್ನು ಓದಬೇಕಾಗಿಲ್ಲ, ನಿನಗೆ ಅರ್ಥವಾಯಿತು ಸಂಪೂರ್ಣವಾಗಿ ಭಗವದ್ಗೀತೆ ಏನು ಅಂಥೇಳಿ. ಎಸ್, ಭಗವಂತ ಪ್ರೀತಿಯಿಂದ ತನ್ನ ಭಕ್ತರಿಗೋಸ್ಕರ ಒಂದು ಬೋಧಿಸಿರುವಂಥ ಮಹಾನ್ ಗ್ರಂಥ ಈ ಭಗವದ್ಗೀತೆ. ಭಗವಂತ ತನ್ನ ಭಕ್ತರನ್ನು ಪ್ರೀತಿಸ್ತಾರೆ, ತನ್ನ ಭಕ್ತರ ಸೇವೆಯನ್ನು ಮಾಡೋದಕ್ಕೆ ಕೂಡ ಅವರು ಸಿದ್ಧರಿರುತ್ತಾರೆ ಅಂಥೇಳಿ. ಸೊ ಕೆಲವರು ಹೇಳ್ತಾರೆ, ಭಗವಂತ ನನ್ನ ಹತ್ರ ಮಾತಾಡಬೇಕು ಅಂದರೆ ನಾವು ಭಗವಂತನ ಹತ್ರ ಮಾತಾಡಬೇಕಂತ ಹೆಚ್ಚೆ ವ್ಯಕ್ತಪಡಿಸ್ತಾರೆ. ಸೊ ಅಂಥವರಿಗೋಸ್ಕರನೇ ಭಗವಂತ ಈ ಭಗವದ್ಗೀತೆಯನ್ನು ಕೊಟ್ಟಿರುವಂಥದ್ದು. ಭಗವದ್ಗೀತೆ ಇನ್ನೇನು ಅಲ್ಲ, ಸೊ ಎಲ್ಲರಿಗೋಸ್ಕರ, ಈ ಕಲಿಯುಗದ ಎಲ್ಲ ಜೀವಿಗಳಿಗೋಸ್ಕರ ಭಗವಂತ ಬೋಧಿಸಿರುವ, ಪ್ರೀತಿಯಿಂದ ಬೋಧಿಸಿರುವಂಥ ಪ್ರೇಮ ಪತ್ರದ ಥರ ಈ ಭಗವದ್ಗೀತೆ. ಇಲ್ಲಿ ಭಗವಂತ ನಮಗೆ ನಾವು ಯಾರು ಅನ್ನೋದನ್ನು ಹೇಳ್ತಾರೆ, ಅವ್ರು ಯಾರು ಅನ್ನೋದನ್ನು ಹೇಳ್ತಾರೆ, ನಮ್ಮ ಮತ್ತು ಅವರ ನಡುವಿನ ಸಂಬಂಧ ಏನು ಅಂತ ಹೇಳ್ತಾರೆ. ಸೊ ಹೇಗೆ ಮತ್ತೆ ನಾವು ಆ ಸಂಬಂಧವನ್ನು ಸ್ಥಾಪಿಸಿದ್ರ ಮೂಲಕ ಸಂತೋಷವಾಗಿರಬೇಕು ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಹೀಗೆ ಜ್ಞಾನವನ್ನು ಭಗವಂತ ಕೊಡ್ತಾರೆ ಭಕ್ತರಿಗೆ, ಅವರನ್ನು ಅರಿತುಕೊಳ್ಳೋದಕ್ಕೆ. ಭಗವಂತ ಅಚಿಂತ್ಯ, ಭಗವಂತ ನಿತ್ಯ ಶಾಶ್ವತ. ಸೊ ಆ ಭಗವಂತನ ಎಲ್ಲ ಈ ಅದ್ಭುತ ಒಂದು ಕ್ರಿಯೆಗಳನ್ನು ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಭಕ್ತನಿಗೆ ಸಾಧ್ಯವಾಗುತ್ತೆ. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಅರ್ಜುನ ಏನು ಹೇಳ್ತಾನೆ ಭಗವಂತನ ಬಗ್ಗೆ? ಭಗವಂತ ಈಗ ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ತಮ್ಮ ಒಂದು ಮಹಿಮೆಯನ್ನು ಹೇಳಿದರು, ತಮ್ಮ ಮತ್ತು ಭಕ್ತರ ನಡುವಿನ ಸಂಬಂಧವನ್ನು ಹೇಳಿದರು. ಸೊ ಅರ್ಜುನ ಹೀಗೆ ಹೇಳುತ್ತಾನೆ,

0: दिव्यम् आदिदेवम् अजम् विभुम् आहुस्त्वा मृषयः सर्वे देवर्षिर्नारदस्तथा असितो देवलो व्यासः स्वयं चैव ब्रवीषि मे. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ ಪವಿತ್ರ ಪರಿಪೂರ್ಣ ಸತ್ಯ. ನೀನು ನಿತ್ಯನು ದಿವ್ಯನು ಆದಿ ಪುರುಷನು. ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ ಅಸಿತ ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಸೊ ಅರ್ಜುನನಿಗೆ ಈಗ ಸಂಪೂರ್ಣ ಮನವರಿಕೆ ಆಗಿದೆ ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನುವಂಥದ್ದು. ಭಗವದ್ಗೀತೆಯ ಈ ಅಧ್ಯಾಯದ 4 ಬಹುಮುಖ್ಯ ಶ್ಲೋಕಗಳನ್ನು ಕೇಳಿದ ನಂತರ ಎಲ್ಲಾ ಸಂದೇಹಗಳಿಂದಲೂ ಮುಕ್ತನಾಗಿ ಶ್ರೀಕೃಷ್ಣನನ್ನ ದೇವೋತ್ತಮ ಪರಮಪುರುಷನೆಂದು ಅರ್ಜುನ ಒಪ್ಪಿಕೊಂಡ. ಕೂಡಲೇ ಧೈರ್ಯವಾಗಿ ನೀನೇ ಪರಬ್ರಹ್ಮ ದೇವೋತ್ತಮ ಪರಮಪುರುಷ ಎಂದು ಸಾರಿದ. ಹಿಂದೆ ಕೃಷ್ಣನು ತಾನು ಎಲ್ಲದರ ಮತ್ತು ಎಲ್ಲಾ ಜನರ ಸೃಷ್ಟಿಕರ್ತ ಎಂದು ಹೇಳಿದ. ಪ್ರತಿಯೊಬ್ಬ ದೇವತೆಯು ಮಾನವ ಜೀವಿಯು ಅವನನ್ನು ಅವಲಂಬಿಸಿದ್ದಾರೆ. ಅಜ್ಞಾನದಿಂದ ಮನುಷ್ಯರು ದೇವತೆಗಳು ತಾವು ಪರಿಪೂರ್ಣರು ದೇವೋತ್ತಮ ಪುರುಷನಿಂದ ಸ್ವತಂತ್ರರು ಎಂದು ಭಾವಿಸ್ತಾರೆ. ಭಕ್ತಿ ಸೇವೆಯನ್ನು ಸಲ್ಲಿಸುವುದರಿಂದ ಈ ಅಜ್ಞಾನ ಪರಿಪೂರ್ಣವಾಗಿ ತೊಡೆದು ಹೋಗುತ್ತದೆ. ಇದನ್ನ ನಾವು ಹಿಂದಿನ ಶ್ಲೋಕಗಳಲ್ಲಿ ತಿಳ್ಕೊಂಡಿದ್ದೀವಿ. ಈಗ ವೇದಗಳ ಆದೇಶಕ್ಕನುಗುಣವಾಗಿ ಭಗವಂತನ ಕೃಪೆಯಿಂದ ಅರ್ಜುನ ಅವನನ್ನ ಪರಮ ಸತ್ಯವೆಂದು ಒಪ್ಪಿಕೊಳ್ಳುತ್ತಿದ್ದಾನೆ. ಕೃಷ್ಣನು ಅರ್ಜುನನ ಆತ್ಮೀಯ ಗೆಳೆಯ ಎಂಬ ಕಾರಣಕ್ಕಾಗಿ ಅರ್ಜುನನು ಅವನನ್ನ ದೇವೋತ್ತಮ ಪರಮ ಪುರುಷ ಪರಿಪೂರ್ಣ ಸತ್ಯ ಎಂದು ಕರೆದು ವ್ರತ ಹೊಗಳ್ತಾ ಇಲ್ಲ. ಈ 2 ಶ್ಲೋಕಗಳಲ್ಲಿ ಅರ್ಜುನ ಹೇಳಿರುವುದೆಲ್ಲವನ್ನ ವೇದಗಳ ಸತ್ಯವು ದೃಢಪಡಿಸಿದೆ. ಪರಮ ಪ್ರಭುವಿನ ಸೇವೆಯನ್ನು ಕೈಗೊಂಡವನು ಮಾತ್ರ ಅವನನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಇತರರಿಗೆ ಇದು ಸಾಧ್ಯವಿಲ್ಲ ಎಂದು ವೇದಗಳ ಅನುಜ್ಞೆಯು ದೃಢವಾಗಿ ಹೇಳಿದೆ. ಅರ್ಜುನ ಈ ಶ್ಲೋಕದಲ್ಲಿ ಹೇಳಿದ ಒಂದೊಂದು ಪದಕ್ಕೂ ವೇದಗಳ ಅಪ್ಪಣೆಯ ಒಪ್ಪಿಗೆ ಇದೆ. ಪರಮ ಬ್ರಹ್ಮನೇ ಎಲ್ಲಕ್ಕೂ ವಿಶ್ರಾಂತಿ ತಾಣ ಎಂದು ಕೇನ ಉಪನಿಷತ್ತಲ್ಲಿ ಹೇಳಿದೆ. ಎಲ್ಲವೂ ತನ್ನನ್ನೇ ಆಧರಿಸಿದೆ ಎಂದು ಕೃಷ್ಣನು ಆಗಲೇ ವಿವರಿಸಿದ್ದಾನೆ. ಎಲ್ಲವೂ ಪರಮ ಪ್ರಭುವನ್ನು ಆಧರಿಸಿದೆ. ಸದಾ ಅವನನ್ನು ಕುರಿತೇ ಯೋಚಿಸುವವರು ಮಾತ್ರ ಅವನ ಸಾಕ್ಷಾತ್ಕಾರವನ್ನ ಪಡೆಯುವರು ಎಂಬುದನ್ನು ಮುಂಡಕ ಉಪನಿಷತ್ತು ದೃಢಪಡಿಸುತ್ತದೆ. ಸದಾ ಕೃಷ್ಣನನ್ನು ಕುರಿತು ಯೋಚಿಸುವುದೇ ಸ್ಮರಣ. ಇದು ಭಕ್ತಿ ಸೇವೆಯ ವಿಧಾನಗಳಲ್ಲಿ ಒಂದು. ಕೃಷ್ಣನ ಭಕ್ತಿ ಸೇವೆಯಿಂದ ಮಾತ್ರ ಮನುಷ್ಯನು ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮತ್ತು ಈ ಭೌತಿಕ ದೇಹವನ್ನ ತ್ಯಜಿಸಬಲ್ಲ. ವೇದಗಳಲ್ಲಿ ಪರಮ ಪ್ರಭುವನ್ನು ಪರಿಶುದ್ಧರಲ್ಲಿ ಅತ್ಯಂತ ಪರಿಶುದ್ಧ ಎಂದು ಒಪ್ಪಿದೆ. ಸೊ ಇದನ್ನ ಅರ್ಥ ಮಾಡಿಕೊಂಡವನು ಎಲ್ಲಾ ಪಾಪಕರ್ಮಗಳಿಂದ ಪರಿಶುದ್ಧನಾಗಬಲ್ಲ. ಸೊ ಭಗವಂತನಿಗೆ ಶರಣಾಗದಿದ್ದರೆ ಪಾಪ ಕ್ರಿಯೆಗಳ ಸೋಂಕಿನಿಂದ ಮನುಷ್ಯನು ಬಿಡುಗಡೆ ಹೊಂದಲಾರ. ಕೃಷ್ಣನನ್ನು ಪರಮ ಪರಿಶುದ್ಧನೆಂದು ಅರ್ಜುನನು ಒಪ್ಪಿಕೊಳ್ಳುವುದು ವೇದ ಸಾಹಿತ್ಯದ ಅನುಜ್ಞೆಗೆ ಅನುಗುಣವಾಗಿಯೇ ಇದೆ. ಇದನ್ನು ಮಹಾತ್ಮರು ದೃಢಪಡಿಸಿದ್ದಾರೆ, ಅವರಲ್ಲಿ ನಾರದರು ಮುಖ್ಯರು. ಕೃಷ್ಣ ದೇವೋತ್ತಮ ಪರಮ ಪುರುಷ, ಮನುಷ್ಯ ಸದಾ ಅವನನ್ನ ಧ್ಯಾನಿಸಬೇಕು ಮತ್ತು ಅವನೊಡನೆ ಅಲೌಕಿಕ ಸಂಬಂಧವನ್ನ ಸವಿಯಬೇಕು. ಆತನೇ ಪರಮ ಅಸ್ತಿತ್ವ. ಅವನು ದೈಹಿಕ ಅಗತ್ಯಗಳಿಂದಲೂ ಜನನ ಮರಣಗಳಿಂದಲೂ ಮುಕ್ತನು. ಇದನ್ನು ಅರ್ಜುನ ಮಾತ್ರವೇ ಅಲ್ಲ, ಎಲ್ಲಾ ವೇದ ಸಾಹಿತ್ಯಗಳು ಪುರಾಣಗಳು ಇತಿಹಾಸಗಳು ದೃಢಪಡಿಸಿವೆ. ಎಲ್ಲಾ ವೇದ ಸಾಹಿತ್ಯವು ಕೃಷ್ಣನನ್ನು ಹೀಗೆಯೇ ವರ್ಣಿಸುತ್ತವೆ. ಸ್ವಯಂ ಪರಮ ಪ್ರಭುವೇ 4 ಅಧ್ಯಾಯದಲ್ಲಿ ನನಗೆ ಹುಟ್ಟು ಇಲ್ಲವಾದರೂ ನಾನು ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಅವತರಿಸುತ್ತೇನೆ ಅಂತ ಹೇಳ್ತಾರೆ. ಸೊ ಭಗವಂತ ಇಲ್ಲಿ ಪರಿಪೂರ್ಣ ಅನ್ನೋದನ್ನ ನಾವು ನೋಡ್ಬೋದು. ಇಲ್ಲಿ ಅರ್ಜುನ ಕೃಷ್ಣನ ಕೃಪೆಯಿಂದ ತನ್ನ ಭಾವನೆಗಳನ್ನ ಹೇಳ್ತಾ ಇದ್ದಾನೆ. ನಾವು ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ 2 ಶ್ಲೋಕಗಳಲ್ಲಿ ಹೇಳಿರುವುದನ್ನ ಒಪ್ಪಬೇಕು. ಇದಕ್ಕೆ ಪರಂಪರಾ ಪದ್ಧತಿ, ಗುರು ಶಿಷ್ಯ ಪರಂಪರೆಯ ಸ್ವೀಕಾರ ಎಂದು ಹೆಸರು. ಗುರು ಶಿಷ್ಯ ಪರಂಪರೆಯಲ್ಲಿ ಇಲ್ಲದವನು ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅಂದ್ರೆ ಅವನಿಗೆ ಸಾಧ್ಯವಿಲ್ಲ. ಇಲ್ಲಿ ಅಸಿತ ದೇವಲ ವ್ಯಾಸ ನಾರದರಂತವರು ಇದನ್ನ ಸ್ಪಷ್ಟಪಡಿಸಿದ್ದಾರೆ ಅಂಥೇಳಿ ಅರ್ಜುನ ಗುರು ಪರಂಪರೆಯ ಒಂದು ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾನೆ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ಗೆ ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಸಂದೀಪ್ ಸಾಗರೆ.
1: ನಮ್ಮ ನಿತ್ಯ ಜೀವನದಲ್ಲಿ ಆಯುರ್ವೇದ ಹೇಗೆ ಉಪಯೋಗವಾಗುತ್ತದೆ ಎಂದು ತಿಳಿಯೋದಕ್ಕಿಂತ ಮುಂಚೆ ಸಂಕ್ರಾಂತಿ ಹಬ್ಬ ಮತ್ತು ಎಳ್ಳು ಬೆಲ್ಲದ ಮಹತ್ವವನ್ನು ತಿಳಿಯೋಣ. ಮಕರ ಸಂಕ್ರಮಣ ಎಂದರೆ ವಾಸ್ತವ ಪ್ರಪಂಚದ ಬಂಧನದಿಂದ ಹೊರಗೆ ಬರುವುದು. ಇಲ್ಲಿ ಸೂರ್ಯನ ಉತ್ತರಾಭಿಮುಖದ ಪಥ ಸಂಚಲನವನ್ನು ಉತ್ತರಾಯಣ ಅಥವಾ ಮಕರ ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಸೂರ್ಯನು ಉತ್ತರಾಭಿಮುಖವಾಗಿ ಚಲಿಸಲಿಕ್ಕೆ ಪ್ರಾರಂಭಿಸುತ್ತಾನೆ. ಇಲ್ಲಿ ಶಿಶಿರ, ವಸಂತ, ಗ್ರೀಷ್ಮ ಈ ಮೂರು ಋತುಗಳು ಸೇರಿ ಉತ್ತರಾಯಣವಾಗುವುದು. ಈ ಕಾಲದಲ್ಲಿ ಹಗಲು ದೊಡ್ಡದಾಗಿ ರಾತ್ರಿ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ಸೂರ್ಯನು ತನ್ನ ಶಕ್ತಿಯನ್ನು ಕ್ರಮೇಣವಾಗಿ ವೃದ್ಧಿಸುತ್ತಾ ಮನುಷ್ಯನ ಶಕ್ತಿಯನ್ನು ಹೀರುತ್ತಾನೆ. ವಾತಾವರಣದ ಸ್ನಿಗ್ಧತೆಯನ್ನು ಹೀರಿಕೊಂಡು ರೂಕ್ಷತೆಯನ್ನು ಹೆಚ್ಚಿಸುತ್ತಾನೆ. ಆಯುರ್ವೇದದಲ್ಲಿ ಈ ಕಾಲವನ್ನು ಆದಾನ ಕಾಲ ಎಂದು ಕರೆಯುವರು. ಅಂದರೆ ಸೂರ್ಯನು ಮನುಷ್ಯ, ಪ್ರಾಣಿ, ಪಕ್ಷಿಗಳ ಮತ್ತು ಶರೀರದ ಬಲವನ್ನು ಹೀರಿಕೊಳ್ಳುವ ಈ ಕಾಲದಲ್ಲಿ ವಾತ, ಪಿತ್ತ, ಕಫ ದೋಷಗಳು ಸಮಾವಸ್ಥೆಯಲ್ಲಿ ಇರುತ್ತವೆ. ಸೇವಿಸಬೇಕಾದ ಆಹಾರ, ಇಲ್ಲಿ ಮುಖ್ಯವಾಗಿ ಜಡ ಆಹಾರವನ್ನು ಸೇವಿಸಬೇಕು. ಏಕೆಂದರೆ ನಮ್ಮ ಅಗ್ನಿಯ ಶಕ್ತಿಯು ಹೆಚ್ಚು ಇರುವುದರಿಂದ ಜಡ ಆಹಾರ ಸೇವಿಸುವುದರಿಂದ ಆಹಾರ ಸೇವನೆಯು ಈಸಿಲಿ ಡೈಜೆಸ್ಟ್ ಆಗುತ್ತದೆ ಅಥವಾ ಪಚನವಾಗುತ್ತದೆ. ಮತ್ತು ಉಷ್ಣ ಸ್ನಿಗ್ಧ ಆಹಾರ ಸೇವನೆ, ವಾತಾವರಣದಲ್ಲಿ ರೂಕ್ಷತೆ ಇರುವುದರಿಂದ ಸ್ನಿಗ್ಧತೆಯನ್ನು ತರಲು ಎಳ್ಳು ಬೆಲ್ಲದ ಸೇವನೆಯನ್ನು ಹೇಳಲಾಗಿದೆ. ಎಳ್ಳಿನಲ್ಲಿ ಚರ್ಮಕ್ಕೆ ಮೃದುತ್ವ ಮತ್ತು ಸ್ನಿಗ್ಧತ್ವವನ್ನು ತಂದುಕೊಡುವ ಎಣ್ಣೆಯ ಅಂಶ ಹೆಚ್ಚಾಗಿರುತ್ತದೆ ಮತ್ತು ಬೆಲ್ಲದಲ್ಲಿ ನರಗಳಿಗೆ ಶಕ್ತಿಯನ್ನು ಒದಗಿಸುವ ಮ್ಯಾಗ್ನೇಷಿಯಂ ಮತ್ತು ರಕ್ತದ ಕೆಂಪು ಕಣಗಳನ್ನು ಹೆಚ್ಚಿಸುವ ಕಬ್ಬಿಣದ ಅಂಶ ಮತ್ತು ಆರ್ದ್ರತೆಯನ್ನು ಸಮತೋಲನದಲ್ಲಿ ಇಡುವ ಪೊಟ್ಯಾಸಿಯಂ ಅಂಶ ಇದೆ. ನಮ್ಮ ದೇಹದ ರಕ್ತದ ಕಣಗಳಲ್ಲಿ ಆರ್ದ್ರತೆಯನ್ನು ಸಮತೋಲನ ಮಾಡಬೇಕಾದರೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಬಹಳ ಅವಶ್ಯಕವಾಗಿದೆ. ಹೆಸರು ಬೇಳೆಯಲ್ಲಿ ಸೋಡಿಯಂ ಹಾಗೂ ಪೊಟ್ಯಾಸಿಯಂನ ಅಂಶ ಹೆಚ್ಚಾಗಿರುತ್ತದೆ. ಹಾಗಾಗಿ ಹೆಸರು ಬೇಳೆಯ ಪಾಯಸವನ್ನು ಈ ಒಂದು ದಿನ ಸೇವಿಸಲಿಕ್ಕೆ ಹೇಳಿರ್ತಾರೆ. ಮತ್ತು ಪಥ್ಯ ವಿಹಾರ, ಏನು ವಿಹಾರ ನಾವು ಮಾಡಬೇಕು? ಇಲ್ಲಿ ಮುಖ್ಯವಾಗಿ ತೈಲ ಅಭ್ಯಂಗ ಅಂತ ಹೇಳ್ತಾರೆ. ತೈಲ ಅಭ್ಯಂಗ ಅಂದರೆ ಶರೀರಕ್ಕೆ ಎಳ್ಳೆಣ್ಣೆ ಅಥವಾ ಇತ್ಯಾದಿ ಎಣ್ಣೆಗಳಿಂದ ಮಾಲಿಶ್ ಮಾಡುವುದು ಮತ್ತು ಚರ್ಮಕ್ಕೆ ಮೃದುತ್ವವನ್ನು ತರಲು ಎಣ್ಣೆ ಸ್ನಾನ ಅಥವಾ ಎಳ್ಳು ಮತ್ತು ಕೊಬ್ಬರಿ ಲೇಪಿಸಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಬೇಕಂತೇಳಿ ಹೇಳ್ತಾರೆ. ಮತ್ತೊಂದು ಪ್ರಾಕ್ಟೀಸ್ ಅಂದರೆ ಉತ್ಸಾದನ ಅಂತ ಹೇಳ್ತಾರೆ. ಉತ್ಸಾದನ ಅಂದರೆ ಔಷಧಿ ದ್ರವ್ಯಗಳ ಚೂರ್ಣದಿಂದ ಮಾಲಿಶ್ ಮಾಡುವುದರಿಂದ ಶರೀರಕ್ಕೆ ಮೃದುತ್ವ ಮತ್ತು ಕಾಂತಿ ಸಿಗುತ್ತದೆ. ಮತ್ತು ಸುಕೋಷ್ಣ ಅವಗಾಹ ಅಂತ ಹೇಳ್ತಾರೆ. ಸುಕೋಷ್ಣ ಅವಗಾಹ ಅಂದರೆ ಟಬ್ ಬಾತ್. ಇಲ್ಲಿ ಹಿತಮಿತ ವ್ಯಾಯಾಮ ಮಾಡುವುದು ಕೂಡ ಒಳ್ಳೆಯದು. ಇನ್ನು ಅಪಥ್ಯ ಏನು ಸೇವಿಸಬಾರದು ಅಂದರೆ ಅತಿ ಖಾರವಾದ ಪದಾರ್ಥ, ಕಹಿ ಮತ್ತು ಒಗರು ಪದಾರ್ಥಗಳ ಸೇವನೆಯನ್ನು ಮಾಡಬಾರದು ಮತ್ತು ಲಘು ಆಹಾರ ಸೇವನೆಯನ್ನು ಕೂಡ ಮಾಡಬಾರದು. ಯಾಕಂದರೆ ಡೈಜೆಷನ್ ಪವರ್ ಜಾಸ್ತಿ ಇರೋದ್ರಿಂದ ಬೇಗನೆ ಎಲ್ಲ ಡೈಜೆಸ್ಟ್ ಆಗಿ ಹೋಗೋ ಚಾನ್ಸಸ್ ಹೆಚ್ಚಿರುತ್ತೆ. ಅದಕ್ಕೆ ಲಘು ಆಹಾರ ಸೇವನೆ ಮಾಡದೆ ಜಡ ಆಹಾರ ಸೇವನೆಯನ್ನು ಮಾಡಬೇಕು. ಮತ್ತು ಎದುರಿಗೆ ವೇಗವಾಗಿ ಚಲಿಸುತ್ತಿರುವ ಗಾಳಿಗೆ ದೇಹವನ್ನು ಒಡ್ಡಬಾರದು ಮತ್ತು ಮಧ್ಯಾಹ್ನ ಕೂಡ ಮಲ್ಕೋಬಾರದು. ಮತ್ತು ದೇಹದ ಆರೈಕೆಗಾಗಿ ಬಿಸಿ ಆಹಾರ, ಚಳಿ ಇರುವುದರಿಂದ ಬೆಚ್ಚನೆ ಬಟ್ಟೆ ಮತ್ತು ಹೊದಿಕೆ ದೇಹಕ್ಕೆ ಒಳ್ಳೆಯದು.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
0: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
0: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: KLE College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Visveshwaraya Technological University as a Model Engineering College. Career opportunities: 100% placement assistance with recruitment support from more than 50 companies including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.kleceet.edu.in.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142. ಮೊಬೈಲ್ ಸಂಖ್ಯೆ 9448954235.

ಮಾಡ ತಾಯಿ ಮಕ್ಕಳೇ, ಕಲ್ಲ ಕಡೆದು ಮೂರ್ತಿ ಮಾಡುವೆನ್ನ ಪುಟ್ಟ ಶಿಲ್ಪಿಗಳೇ, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ.

KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್.

ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಎಂಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ ಎಚ್ಪಿ, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA. PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
1: ಆರೋಗ್ಯದ ಹಾದಿಗೆ ಆಸರೆಯು ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯು ನಾವು. ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. ಬಿಬಿಟಿ ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. ಕೆಎಲ್ಇ ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಕಾಫಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇರುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಕ್ರೀನ್ ಅಂಡ್ ಮೊಬೈಲ್ ಫೋನ್ ಅಡಿಕ್ಷನ್, ಮೊಬೈಲ್ ಫೋನ್ ವ್ಯಸನ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾಕ್ಟರ್ ಶ್ರೀನಿವಾಸ್ ಎಂ. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಎಲ್ರು.
0: ಇವತ್ತಿನ ವಿಷಯ ಬಹಳ ಮುಖ್ಯವಾದ ವಿಷಯ, ಮೊಬೈಲ್ ಅಥವಾ ಸ್ಕ್ರೀನ್ ವ್ಯಸನ. ಬನ್ನಿ ಅಲ್ಲಿಂದ ಪ್ರಾರಂಭ ಮಾಡೋಣ. ವಾಟ್ ಇಸ್ ಸ್ಕ್ರೀನ್ ಅಡಿಕ್ಷನ್?
1: ವ್ಯಸನ ಅನ್ನೋದು ಮನುಷ್ಯನಿಗೆ ಒಂದು ಸಹಜ ಗುಣ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಅವನಿಗೊಂಥರ ಅಟ್ರಾಕ್ಷನ್ ಆಗಿ ಅದರಿಂದ ಖುಷಿ ಕೊಡುತ್ತೆ ಅಂತಂದ್ರೆ ಅವನು ಮನುಷ್ಯ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಥವಾ ರಿಪೀಟ್ ಮಾಡ್ತಾ ಇರ್ತಾನೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಮೊಬೈಲ್ ಅಡಿಕ್ಷನ್ ಅಂತಂದ್ರೆ ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ ಅವರಿಗೆ, ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಯಾರೇ ಆಗಿರಲಿ ಒಬ್ಬ ವ್ಯಕ್ತಿಗೆ, ಅದರಿಂದ ಅವನಿಗೊಂದು ರೀತಿಯಾದಂಥ ಖುಷಿ ಆಗುತ್ತೆ, ಅದರಿಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕುತ್ತೆ ಅನ್ನೋ ಥರ ಅವನಿಗೆ ಭಾವನೆ ಬಂದಾಗ ಏನಾಗುತ್ತೆ, ಅದಕ್ಕೆ ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಒಂದು ಹಂತದವರೆಗೂ ಅದನ್ನು ನಾವು ಕಲಿಕೆಯ ರೂಪದಲ್ಲಿ ಪಡ್ಕೊಬೋದು. ಆದರೆ ಅದು ಒಂದು ಹಂತ ದಾಟ ಆದಾಗ ಏನಾಗುತ್ತೆ ಅಂದರೆ ಅದು ನಮಗೆ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಅದು ನಮ್ಮ ಮುಂದೆನೇ ಬೇರೆ ನಮ್ಮ ಒಂದು ದಿನನಿತ್ಯ ಚಟುವಟಿಕೆ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನು ನಾವು ಅಡಿಕ್ಷನ್ ಅನ್ನೋದಕ್ಕೆ ಕರೆಯೋಕ್ಕೆ ಶುರು ಮಾಡ್ತೀವಿ.
0: ಎಸ್, ಇನ್ ಜನರಲ್ ಅಡಿಕ್ಷನ್ ವ್ಯಸನದ ಬಗ್ಗೆ ತಾವು ವಿವರವಾಗಿ ತಿಳಿಸಿದ್ರಿ. ಅಂಥ ಸಂದರ್ಭದಲ್ಲಿ ಈಗ ಬಹಳ ಜಾಸ್ತಿ ಆಗಿದೆ, ಏಕೆಂದರೆ ಸ್ಕ್ರೀನ್ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ. ಕೆಲಸದ ಕ್ಷೇತ್ರದಲ್ಲಿಯೂ ಸ್ಕ್ರೀನ್ ಬೇಕು, ಎಂಟರ್ಟೈನ್ಮೆಂಟಿಗೂ ಸ್ಕ್ರೀನ್ ಬೇಕು, ಟೈಮ್ ಪಾಸಿಗೂ ಸ್ಕ್ರೀನ್ ಬೇಕು. ಅಂಥ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಈ ಅಡಿಕ್ಷನ್ ಬಗ್ಗೆ, ಈ ಅಡಿಕ್ಷನ್ ಅಥವಾ ವ್ಯಸನದಿಂದ ಆಗೋ ಮಾನಸಿಕ ಬಿಹೇವಿಯರಲ್ ಚೇಂಜಸ್, ಮಾನಸಿಕ ಬದಲಾವಣೆ ಯಾವಿದೆ ಅದ್ರ ಬಗ್ಗೆ?
1: ಇದರಲ್ಲಿ ಮುಖ್ಯವಾಗಿ ನಾವು ಯುವಜನತೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದು ಉದಾಹರಣೆಗೆ ನೀವು ಕೆಲವು ದಿನಗಳ ಹಿಂದೆ ನೋಡಬಹುದು, ನಮ್ಮ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಒಂದು ಉಪಕುಲಪತಿಗಳ ಒಂದು ಸಭೆಯಲ್ಲಿ ಉಪಕುಲಪತಿಗಳೂ ಅವರು ಸೊಸೈಟಿಯಲ್ಲಿರೋ ಕನ್ಸರ್ನ್ ಬಗ್ಗೆ ಹೇಳಿದ್ರು. ಈ ಥರ ಎಸ್ಪೆಷಲಿ ಯುವಜನತೆ
0: ಸೋಷಿಯಲ್ ಮೀಡಿಯಾ
1: ಅಡಿಕ್ಷನ್ ಅಲ್ಲಿ ಜಾಸ್ತಿ ಇದಾಗ್ತಾ ಇದ್ದಾರೆ. ಇದರಿಂದ ಒಂದು ಸಮಾಜಕ್ಕೆ ಮುಂದಿನ ಸಮಾಜನ ರೂಪಿಸೋದಕ್ಕೆ ಅದರಲ್ಲಿ ಕೆಲವಾದಂಥ ನ್ಯೂನತೆಗಳು ಉಂಟಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಮನಸ್ಸು ಮೇಲೆ ಮತ್ತು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಬಜೆಟ್ ಸೆಷನ್ ಅಲ್ಲೂ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಎಕ್ಸ್ಪರ್ಟ್ ಕಮಿಟಿಗಳನ್ನ ಮಾಡಿ ಅದನ್ನ ಮುಂದಿನ ಅದನ್ನು ಹಾಗುಹೋಗುಗಳ ಬಗ್ಗೆ ಅದನ್ನು ಪರಾಮರ್ಶಿಸಿ ಅದರ ಬಗ್ಗೆ ನಿಷೇಧ ಮಾಡಬೇಕಾ ಬೇಡವಾ, ಅದರಿಂದ ಪ್ರೋ ಕಾನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡಿ ಅನ್ನೋದಕ್ಕೆ ಅದು ಅಂತ ಒಂದು ಕಮಿಟಿ ಮಾಡಿದ್ದಾರೆ. ಅದನ್ನು ಬಹುಶಃ ಅದು ಕಮಿಟಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ.
0: ಅಫ್ಕೋರ್ಸ್ ಆ ಜಾರಿಗೆ ಬರಲೇಬೇಕು, ಏಕೆಂದ್ರೆ ಆ ಒಂದು ಪರಿಸ್ಥಿತಿ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಸ್ಮಾರ್ಟ್ ಫೋನ್ ಆಗಿದೆ, ಆದರೆ ಸ್ಮಾರ್ಟ್ ಜನ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ನಾವು ಅದನ್ನ ಬಳಸ್ತಾ ನಮ್ಮ ಸ್ಮಾರ್ಟ್ನೆಸ್ ಅನ್ನ ಕಳ್ಕೊತಾ ಇದ್ದೇವೆ.
1: ಖಂಡಿತವಾಗಿ ಹೇಳ್ತಾರೆ, ಖಂಡಿತವಾಗಿ. ಯಾಕೆಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂದ್ರೆ ಏನು, ಅದು ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಇವೆಲ್ಲ ಈ ಒಂದು ನಾಲ್ಕು ಅಂಶಗಳು ಇರಬೇಕು. ಈಗ ನಾವೇನಾಗ್ತಾ ಇದ್ದೀರಿ ಬರೀ ದೈಹಿಕ ಆರೋಗ್ಯ ಬಗ್ಗೆ. ಏನು ದೈಹಿಕ ಆರೋಗ್ಯ ಅಂದ್ರೆ ಏನು, ಒಬ್ಬ ವ್ಯಕ್ತಿಯಲ್ಲಿ ಏನಾದರೂ ನ್ಯೂನತೆ ಕಂಡು ಬಂದಾಗ ಅದು ಕಾಣಿಸುತ್ತೆ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಬಟ್ ಈ ಮಾನಸಿಕ ಆರೋಗ್ಯ ಅನ್ನೋದು ನಮಗೆ ಕಂಡು ಕಾಣಲ್ಲ. ಯಾವಾಗ ಅದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಮೈಲ್ಡ್, ಆಮೇಲೆ ಮಾಡರೇಟ್ ಅಂಡ್ ಸಿವಿಯರ್ ಅಂತ ಹೇಳ್ತೀರಿ. ಆ ಮೈಲ್ಡ್ ಅಂದಾಗ ಇವಾಗ ಎಲ್ರಿಗೂ ಒಂದು ಸಹಜವಾದಂಥ ಒಂದು ನಮಗೆ ಒಂದು ಡಿಪ್ರೆಷನ್ ಅಂತ ಹೇಳ್ತೀರಿ, ಖಿನ್ನತೆ ಅಂತ ಹೇಳ್ತೀರಿ, ಆಂಗ್ಸೈಟಿ ಅದೊಂದು ಆತಂಕ ಅಂತ ಹೇಳ್ತೀರಿ, ಆಮೇಲೆ ಸ್ಟ್ರೆಸ್ ಅಂತ ಏನು ಹೇಳ್ತೀರಿ, ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದು ಒಂದು ಸಿವಿಯರ್ ಲೆವೆಲ್, ಒಂದು ಹಂತ ಬಿಟ್ಟು ಮೇಲೆ ಹೋದಾಗ ಏನಾಗುತ್ತೆ, ಇದು ನಮ್ಮ ಒಂದು ದಿನನಿತ್ಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಅದರಲ್ಲಿ ಆವಾಗ ನಾವು ಯಾವುದೇ ಒಂದು ಫೀಲ್ಡಲ್ಲಿ ನಾವು ಎಕ್ಸಲೆನ್ಸ್ ಅಂತ ಏನೇ ಅಂತ ಇದ್ರೂ ಅದನ್ನು ನಾವು ಆ ರೀತಿ ತಗೊಂಡೋಗೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ನ್ಯೂನ್ಯತೆಗಳು ಉಂಟಾಗಕ್ಕೆ ಶುರು ಆದಾಗ ಏನಾಗುತ್ತೆ ಅಂದರೆ ನಮಗೆ ಫೋಕಸ್ ಮಾಡೋಕ್ಕಾಗಲ್ಲ, ನಮ್ಮ ಅಟೆನ್ಷನ್ನು, ಕಾನ್ಸಂಟ್ರೇಷನ್ ಇರ್ಬೋದು, ಆಮೇಲೆ ಜ್ಞಾಪಕಶಕ್ತಿ ಮೇಲೆ ಇರಬಹುದು, ಆಮೇಲೆ ಯಥಾಸ್ಥಿತಿಯನ್ನು ನಾವು ಪ್ರತ್ಯಕ್ಷ ಅನುಭವ ಪಡೆಯೋದಕ್ಕೂ ಕಷ್ಟ ಆಗ್ಬಿಡ್ತವೆ. ಈಗಿದ್ದಾಗ ನಮ್ಮ ಒಂದು ಆಲೋಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ, ಆಮೇಲೆ ವಾಸ್ತವನ ಅರಿಯೋದಕ್ಕೆ ಕಷ್ಟ ಆಗ್ಬಿಡ್ತವೆ. ಇದು ನಮಗೆ ದುಷ್ಪರಿಣಾಮ ಮಾಡುವಂಥ ಒಂದು ಕಾರಣ ಆಗುತ್ತೆ.
0: ತಮ್ಮ ಉತ್ತರದ ಮುಖಾಂತರ ನನಗೆ ಒಳ್ಳೆ ಒಂದು ಪಾಯಿಂಟ್, ದೇಹ ಮನಸ್ಸು ಆಧ್ಯಾತ್ಮ ಡಿ ಎಂ ಎ, ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಅಂತ ತಾವು ಹೇಳಿದ್ರೆ. ಮಾನಸಿಕ ಬದಲಾವಣೆಗಳ ಬಗ್ಗೆ ನಾವು ಮಾತನಾಡಿದ್ವಿ, ಈಗ ದೈಹಿಕವಾಗಿ ಫಿಸಿಕಲ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದಿಂದ ದೇಹದ ಮೇಲೆ ಯಾವ ರೀತಿಯ ಒಂದು ಬದಲಾವಣೆ ಪರಿಣಾಮ ಬೀರುತ್ತೆ?
1: ಈಗ ದೇಹ ಅಂತಂದ್ರೆ ನಾವು ಇವಾಗ ಆಕ್ಟಿವ್ ಆಗಿರುವಂತದ್ದು, ಈಗ ಮೊಬೈಲ್ ನ ನೋಡಕ್ ಜಾಸ್ತಿ ಮಾಡ್ತಾ ಇದ್ದಂಗೆ ನಾವು ಕಣ್ಣುಗಳ ಮೇಲೆ ಪರಿಣಾಮ ಬೀರುತ್ತೆ. ಆ ಕಣ್ಣುಗಳೆಲ್ಲ ಯಾಕಂತಂದ್ರೆ ಅದು ಬೆಳಕು ಕತ್ಲೆಯಲ್ಲಿ ನೋಡುವಂಥದ್ದು. ಈಗ ಉದಾಹರಣೆಗೆ ನಾವು ಅಡಿಕ್ಷನ್ ಅಂತ ಹೋದಾಗ ಸಾಮಾನ್ಯವಾಗಿ ನಾವು ನೀವು ನೋಡ್ತಾ ಇರ್ತೀರಿ, ಒಂದು ಅಭ್ಯಾಸಕ್ಕೆ ಅಂತ ಬಂದಾಗ ಓಪನ್ ಆಗಿ ನೋಡ್ಕೊಂಡು ಮಾಡ್ತಾ ಇರ್ತೀರಿ. ಬಟ್ ಇಲ್ಲಿ ಅಡಿಕ್ಷನ್ ಅಂತ ಬಂದಾಗ ಅಲ್ಲೇನಾಗುತ್ತೆ ಅಂದ್ರೆ ವ್ಯಕ್ತಿಯು ತನಗೆ ಏನು ಖುಷಿ ಕೊಡುತ್ತೋ, ತನಗೆ ಏನು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೋ ಅಂತ ಒಂದು ಕಂಟೆಂಟ್ ಮಾತ್ರ ನೋಡ್ತಾ ಇರ್ತಾನೆ ಅವನು. ಇದನ್ನ ನಾವು ಗಮನಿಸಬೇಕಾಗುತ್ತೆ ಅದನ್ನ, ಯಾಕಂತಂದ್ರೆ ಅವನು ಕೆಲವು ಯಾವುದೋ ಒಂದು ವಿಷಯ ಇದೆ ಅದನ್ನ ನೋಡ್ತಾನೆ ಅಂದ್ರೆ ಅದನ್ನ ನಮ್ಮ ಮನೆಯಲ್ಲಿರೋರು ಎಲ್ಲರ ಮುಂದೆ ನಿಂತ್ಕೊಂಡು ನೋಡೋವಂಥದ್ದು ಅಂತ ವಿಷಯ ಆಗಿರೋದಿಲ್ಲ. ಅಂಥದ್ರಲ್ಲಿ ಅವಾಗೇನಾಗುತ್ತೆ ಅಂತಂದರೆ, ಒಂದು ಅದಕ್ಕೆ ಇವನು ಹೆಚ್ಚಿನವಾದಂಥ ಒಂದು ಗಮನ ಇಟ್ಟು ನೋಡ್ತಾ ಇರ್ತಾನೆ, ಆಮೇಲೆ ದಿನನಿತ್ಯ ಚಟುವಟಿಕೆಗಳಿಂದ ದೂರ ಆಗಿರ್ತಾನೆ ಅವನು. ಇದರಿಂದ ಏನಾಗುತ್ತೆ, ಅವನಿಗೆ ಕಣ್ಣಿನ ಮೇಲೆ ಪರಿಣಾಮ ಬೀರುತ್ತೆ, ಅವನ ಮೆದುಳು ಮೇಲೆ ಪರಿಣಾಮ ಬೀರುತ್ತೆ. ಯಾವಾಗ ಕಣ್ಣು ಮತ್ತು ಮೆದುಳು ಮೇಲೆ ಪರಿಣಾಮ ಬೀರಾಗುತ್ತೋ ಅವನು ದೇಹದ ಮೇಲೆ ಒಂದು ಆ ಏನು ದೇಹದಾಡಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಪರಿಣಾಮ ಬಿದ್ದ ಏನಾಗುತ್ತೆ ಅಂದರೆ ದಿನನಿತ್ಯ ಚಟುವಟಿಕೆಗಳ ಮೇಲೆ ಖಂಡಿತವಾಗ ಅದು ಪರಿಣಾಮ ಬೀಳುತ್ತೆ. ಅದು ದೃಢವಾದಂಥ ದೇಹ ಏನಾಗುತ್ತೆ, ಕೃಶ ಹಾಕ್ಕೊಂಡು ಮುಂದೆ ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ.
0: ಒಂದೊಂದು ಕಾಲದಲ್ಲಿ ಗುರು ಹಿರಿಯರು ದೇವರ ಮುಂದೆ ನಾವು ತಲೆ ತಗ್ಗಿ ನಿಲ್ತಿದ್ವಿ, ಆದ್ರೆ ಈಗ ಈ ಒಂದು ಗ್ಯಾಜೆಟ್ಗಳ ಮುಂದೆ ತಲೆ ತಗ್ಗಿ ನಿಲ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ಬ್ಯಾಡ್ ಪೋಶ್ಚರ್ಸ್ ಗಳಿಂದನೂ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದೆ.
1: ಖಂಡಿತವಾಗಿ ಅದು ನಾವು ಹೇಗೆ ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಉದಾಹರಣೆಗೆ ನೀವು ತಗೊಳ್ಳಿ, ಈಗ ನಾವು 2019-20 ಕೋವಿಡ್ ಟೈಮಲ್ಲಿ ಇದನ್ನೇ ಇದೇ ಗ್ಯಾಜೆಟ್ಗಳು ನಮಗೆ ಒಂದು ಸಹಕಾರಿ. ಅದು
0: ಅಫ್ಕೋರ್ಸ್,
1: ಯಾಕಂತಂದ್ರೆ ನಾವು ಫಿಸಿಕಲಿ ನಾವು ಕ್ಲಾಸ್ಗಳು ಅಟೆಂಡ್ ಮಾಡಕ್ ಆಗ್ತಾ ಇರಲಿಲ್ಲ. ಅಂತ ಟೈಮಲ್ಲಿ ಸರ್ಕಾರನೇ, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಆ ರಾಜ್ಯ ಸರ್ಕಾರ ಇರ್ಬೋದು, ಸರ್ಕಾರನೇ ಇದು ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಕ್ಲಾಸ್ಗಳು ಮಾಡ್ಕೊಂಡಿದ್ರೆ ಅಫ್ಕೋರ್ಸ್ ಅದರ ಔಟ್ಕಮ್ ಎಷ್ಟಿದೆ ಅನ್ನೋದು ಅದು ಬೇರೆ ವಿಷಯ. ಬಟ್ ಏನಂತಂದ್ರೆ ಅದರಿಂದ ನಾವು ಖಂಡಿತವಾಗ ಒಂದಷ್ಟು ಇನ್ಫಾರ್ಮೇಶನ್ ಪಾಸ್ ಮಾಡೋದಕ್ಕೆ ಸಹಕಾರಿ ಆಯಿತು, ಉಪಯೋಗಿಸ್ಕೊಂಡ್ರಿ ನಾವು, ತಪ್ಪಾಗಲಿಲ್ಲ ನಾವು. ಆದರೆ ಅದನ್ನೇನಾಗಿತ್ತು, ಅದು ಮುಂದೆ ಈಗ ಅದರದ ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲ ಅಂತ ಹೇಳಕ್ ಬರಲ್ಲ, ಕಡಿಮೆ ಆಗಿದೆ. ಬಟ್ ಎಲ್ಲಿ ಉಪಯೋಗಿಸ್ಕೊಳ್ಬೇಕು ಅಲ್ಲಿ ಮಾತ್ರ ಉಪಯೋಗಿಸ್ಕೊಳ್ತಾರೆ ಆ ಪರಿಸ್ಥಿತಿ ಇರುವಾಗ. ನಾವು ತಿರ್ಗಾ ಈಗ ಒಂದು ವಾಸ್ತವ ಸ್ಥಿತಿಯನ್ನು ಬಿಟ್ಬಿಟ್ಟು ತಿರ್ಗಾ ಮತ್ತೆ ಅದಕ್ಕೆ ಹೋದಾಗ ಅದು ಅಲ್ಲಿ, ಅವಾಗ ನಾವು ಆ ವ್ಯಕ್ತಿ ಏನಕ್ಕೆ ಅದನ್ನ ಹೆಚ್ಚಿನ ಉಪಯೋಗಿಸ್ತಾ ಇದ್ದಾನೆ, ಯಾವ ಕಾರಣಕ್ಕೆ ಅವನಲ್ಲಿ ಈ ರೀತಿ ಆಗೋದಕ್ಕೆ ಏನು ಕಾರಣ ಅನ್ನೋದು ಒಬ್ಬ ಮನಃಶಾಸ್ತ್ರಜ್ಞನ ಆಗಿರ್ಬೋದು, ಒಬ್ಬ ಪೇರೆಂಟ್ ಆಗಿರ್ಬೋದು, ಒಬ್ಬ ಟೀಚರ್ ಆಗಿದ್ದು ಅದನ್ನ ಅಧ್ಯಯನ ಮಾಡೋದು ಮುಖ್ಯ ಆಗತ್ತದು.
0: ಯಾವತ್ತು ಒಂದು ಮಕ್ಕಳ ದಿನಾಚರಣೆ ಬಂದಾಗ ಎಲ್ಲರಿಗೂ ಮಗು ಆಗುವ ಒಂದು ಆಸೆ ಬಂದಿರುತ್ತೆ, ಆದ್ರೆ ಮಗು ಇದ್ದವರು ಮೊಬೈಲ್ ನಲ್ಲಿ ಬೇಡವಾದ ವಿಷಯವನ್ನು ನೋಡಿ ಮುಗ್ಧತೆಯನ್ನ ಕಳ್ಕೊತಾ ಇದ್ದಾರೆ.
1: ಖಂಡಿತವಾಗಿ
0: ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಹೌದು, ಯಾಕಂತಂದ್ರೆ ನಾವು ವಯೋ

0: ಯಾವುದೇ ತಂದೆ ತಾಯಿ ಅದಕ್ಕೆ ಡೆಲಿಬರೇಟ್ ಆಗಿ ಅದನ್ನ ಪ್ರೀತಿ ವಿಶ್ವಾಸ ತೋರಿಸಬಾರ್ದು ಅಂತಿರಲ್ಲ. ಪಾಪ ತಂದೆ ತಾಯಿ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಜಾಸ್ತಿ ಹೆಚ್ಚಿನ ಸಮಯನ ಮಗು ಮೇಲೆ ವಹಿಸೋದಕ್ಕೆ ಕಡಬ್ದಿ ಆಗಿರೋ ಸಮಯದಲ್ಲಿ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಅಂತ ಏನೋ ಬಂದಾಗ ಈ ಮೊಬೈಲ್ ಒಂದು ಟೂಲ್ ಆಗಿರುತ್ತೆ. ಅದನ್ನೇನ್ ಮಾಡುತ್ತೆ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಮಗು ಯಾವುದು ಸಡನ್ ಅಭ್ಯಾಸ ಆಗೋದಿಲ್ಲ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದು ಮಗು ಅದರಲ್ಲಿ ಇನ್ವಾಲ್ವ್ ಹಾಕೊಂಡು ಬರುತ್ತೆ. ಬಟ್ ಅದೇನಾಗುತ್ತೆ ಮುಂದಕ್ಕೆ ಜಾಸ್ತಿ ಹೆಚ್ಚಾಗ್ತಾ ಇದ್ದಂಗೆ ಹೆಚ್ಚಿನ ಸಮಯ ಅದರಲ್ಲಿ ವ್ಯಯ ಮಾಡ್ತಾ ಇದ್ದಂಗೆ ಅದಕ್ಕೊಂದು ಅದ್ರ ಬಗ್ಗೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅದೇ ನನ್ನದು ಅನ್ನೋ ರೀತಿಯಲ್ಲಿ ಹೋದಾಗ ಅದು ಅಡಿಕ್ಷನ್ ಆಗೋ ಥರ ಸಾಧ್ಯತೆಗಳು ಜಾಸ್ತಿ ಆಗಿ ಬೇರೆ ಚಟುವಟಿಕೆಗಳಿಗೂ ಕಡಿಮೆ ಆಗಿ ದೈಹಿಕ ಮಾನಸಿಕ ಹೇಳಿದ್ರೆ ಸಾಮಾಜಿಕ ತೊಂದರೆಗಳಾಗೋ ಸಾಧ್ಯತೆಗಳು ಜಾಸ್ತಿ ಆಗಿದೆ.
1: ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ಬಹಳ ಮುಖ್ಯವಾಗಿ ನಾನು ಟೇಕ್ ಅವೇ ತಗೋತಾ ಇದ್ದೇನೆ ಪಾಯಿಂಟ್ಸ್, ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಎಲ್ಲಕ್ಕೂ ಒಂದು ಬರೋಣ. ಇನ್ನು ದೈಹಿಕದಲ್ಲಿ ಇರೋಣ ಒಂದು ಸ್ವಲ್ಪ. ಈಗ ತಾವು ಹೇಳಿದ್ರಿ ಪಾಲಕರು ಇದನ್ನ ಮಾಡ್ತಾರೆ, ಆ ಒಂದು ಎಸ್ಕೇಪ್ ಕೊಟ್ಬಿಡ್ತಾರೆ ಫಾರ್ ದ ಕಿಡ್ಸ್. ಅಂತ ಸಂದರ್ಭದಲ್ಲಿ ಏನಾದರೂ ಮಕ್ಕಳು ಬಹಳ ಆವಾಜ್ ಮಾಡ್ತಾ ಇದಾರೆ ಅಂದ್ರೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಡ್ತಾರೆ, ಗಪ್ಪಿರಪ್ಪ ಅಂತ, ಅದು ಎಲ್ಲಿಯವರೆಗೆ ಒಂದು ಸಮಸ್ಯೆ ತಗೊಂಡು ಬರುತ್ತೆ? ಏಕೆಂದ್ರೆ ಬಹಳಷ್ಟು ಜನರು ಇದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ, ಮೊಬೈಲ್ದಿಂದ ಮಕ್ಕಳು ಹೊರಗೆ ಬರ್ತಾ ಇಲ್ಲ. ಇನ್ನೊಂದು ಕ್ವಶನ್, ಎಂ ಫಾರ್ ಮೊಬೈಲ್, ಎಂ ಫಾರ್ ಮೈದಾನದ ಆಟ, ಎಲ್ಲ ಮೈದಾನದ ಆಟ ಮೊಬೈಲ್ನಲ್ಲಿ ಬಂದಿದೆ, ಖಾಲಿ ಮೈದಾನದಲ್ಲಿ ಬಿಲ್ಡಿಂಗ್ ಗಳು ಬಂದಿದೆ.
0: ಹೌದು, ಅದೇನ್ ಹೇಳಿದ್ನಲ್ಲ, ನಾವು ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಮಗು ಒಂದು ಮೈದಾನದಲ್ಲಿ ಹೋಗಿ ಆಟ ಆಡೋ ಒಂದು ಪರಿಸ್ಥಿತಿಯನ್ನ ನಾವು ದೂರ ಹೋಗಿದ್ದೀರಿ. ಎಲ್ಲ ವರ್ಚುವಲ್ ಗೇಮ್ಸ್ ಆಡೋದಕ್ಕೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅದನ್ನ ಹೇಳಿದ್ನಲ್ಲ, ಅದು ಜಾಸ್ತಿ ಮೆದುಳು ಕೆಲಸ ಕೊಡ್ತಾ ಇದೆ ಹೊರತು ದೇಹಕ್ಕೆ ಕೆಲಸ ಕೊಡ್ತಾ ಇಲ್ಲ. ನಮ್ಮ ಬಾಡಿಯ ರಚನೆ ಏನು, ದೇಹದ ರಚನೆ ಏನಿದೆ, ಅಟ್ಲೀಸ್ಟ್ ಒಂದು ಸಮ್ ಅಮೌಂಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಅನ್ನೋ ರೀತಿಯಲ್ಲಿ ರಚನೆ ಆಗಿರೋದು. ಅದನ್ನೇ ಬಿಟ್ಬಿಟ್ಟು ನಾವು ಇದಕ್ಕೆ ಹೋದಾಗ ಏನಾಗುತ್ತೆ, ಬ್ರೈನ್ ಡೆವಲಪ್ ಆಗುತ್ತೆ ಅಂದಾಗ ನಾವು ದೇಹನ ಡೆವಲಪ್ ಮಾಡದೇ ರೀತಿಯಾದ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಅದು ಅದಕ್ಕೆ ಬ್ಯಾಲೆನ್ಸ್ಡ್ ಆಗಿರ್ಬೇಕಾಗುತ್ತೆ ಎರಡೂ, ದೈಹಿಕ ಆರೋಗ್ಯದಲ್ಲಿ ನಮ್ಮ ಒಂದು ಮೆದುಳಿಗೂ ಕೆಲಸ ಕೊಡಬೇಕಾಗುತ್ತೆ, ಹಾಗೆ ದೇಹಕ್ಕೂ ಕೆಲಸ ಕೊಟ್ಟಾಗ ಮಾತ್ರ ನಾವು ಒಟ್ಟು ಓವರ್ಆಲ್ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ. ಇಲ್ಲಾಂದ್ರೆ ಅದು ತುಂಬ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಕ್ಷಣಿಕವಾಗೋದ್ರಿಂದ ಲಾಭ ಆಗಿರ್ಬೋದು, ಬಟ್ ಲಾಂಗ್ ಟರ್ಮ್ ಅಂತ ತಗೊಂಡೋಗೋದು. ಈಗ ಉದಾಹರಣೆ ತಗೊಂಡ್ರೆ ನಮ್ಮ ದೇಶದಲ್ಲಿ ಸಂಶೋಧನೆಗಳು ತಗೊಂಡಾಗ ಸಂಶೋಧನೆ ಮಟ್ಟ ಬಹಳ ಕಡಿಮೆ ಇದೆ. ಯಾವಾಗ ಸಂಶೋಧನೆಗಳು ಬರಬೇಕು ಅಂತಂದ್ರೆ ಒಂದು ಒಂದು ನೋವೆಲ್ ಥಾಟ್, ಒಂದು ಕ್ರಿಯೇಟಿವಿಟಿ, ನಮ್ದು ಏನೇನೋ ಹೈಯರ್ ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ನಮ್ಮ ಸೈಕಾಲಜಿಯಲ್ಲಿ ಹೇಳ್ತೀವಿ. ಅದು ಆಗ ಆಕ್ಟಿವೇಟ್ ಆಗಬೇಕು ಅಂದಾಗ ನಮಗೆ ಒಂದು ಪೀಸ್ಫುಲ್ ಮೈಂಡ್ ಇರಬೇಕು, ಸಮಾಧಾನದಿಂದ ಇರತಕ್ಕಂತ ಮನಸ್ಸಿರ್ಬೇಕದು. ಆ ಸಮಾಧಾನ ಆಗಿರತಕ್ಕಂಥ ಮನಸ್ಸು ಇಲ್ದಿರ ಬರೀ ಗೊಂದಲಮಯವಾಗಿದ್ದಾಗ ಏನಾಗುತ್ತಂದ್ರೆ ಯಾವಾಗ್ಲೂ ಇದು ಒಂದು ಕ್ರಿಯೇಟಿವಿಟಿ ಇರೋದಿಲ್ಲ, ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇರೋದಿಲ್ಲ, ಆಮೇಲೆ ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರೋದಿಲ್ಲ, ಆಮೇಲೆ ಸಂರಚನೆ ಅಂತ ಹೇಳ್ತೀರಿ ಏನಂತಂದ್ರೆ ಕಾನ್ಸೆಪ್ಟ್ ಫಾರ್ಮೇಷನ್, ಅಂದ್ರೆ ನಾವೇನಾದ್ರು ವಿಷಯ ಹೇಳಿದಾಗ ಅದನ್ನ ಒಂದು ಮಾನಸಿಕ ಚಿತ್ರಣ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಏನ್ ಇಲ್ಲಿ ಮೊಬೈಲ್ ನೋಡಿರ್ತ ಅದೇ ಇರ್ತವೆ ಹೊರತು ನಾವು ಹೇಳಿದ್ರ ಬಗ್ಗೆ ಒಂದು ಚಿತ್ರಣ ಬರೋದಿಲ್ಲ. ಇದಿದ್ದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗುತ್ತೆ, ಕ್ರಿಯೇಟಿವಿಟಿ ಅನ್ನೋದು ಕಡಿಮೆ ಆದಾಗ ನ್ಯಾಚುರಲ್ ಆಗಿ ಹೊಸದ ಸಂಶೋಧನೆಗಳು ಇನ್ವೆಸ್ಟ್ಮೆಂಟ್ಸ್ ಆಗೋದು ಕಡಿಮೆ ಆಗ್ಬಿಟ್ಟಿದೆ. ಇದು ವ್ಯಕ್ತಿಗೆ ಅಂತಲ್ಲ ದೇಶಕ್ಕೂ ಒಂದು ಮಾರಕ.
1: ಎಕ್ಸಾಕ್ಟ್ಲಿ ಸರ್,
0: ಇದರಿಂದ ಇದನ್ನ ಮನಗಂಡು ನಮ್ಮ ಕುಲಪತಿಗಳ ಸಭೆಯಲ್ಲಿ ಅವರೆಲ್ಲ ಹಿರಿಯರು ಅವ್ರು ಇದನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ಅದನ್ನು ಮಂದಟ್ ಮಾಡಿದ್ದಾರೆ. ಸರ್ಕಾರನೂ ಬಹುಶಃ ಇದ್ರ ಬಗ್ಗೆ ಒಂದು ಸಕಾರಾತ್ಮಕವಾಗಿ ಒಂದು ಪ್ರಕ್ರಿಯೆ ಮಾಡಿ ಅದಕ್ಕೆ ಏನೋ ಒಂದು ಸರಿಯಾದ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ಎಚ್ಚೆತ್ತುಕೊಂಡಿದ್ದೆ ಅಂತ ಹೇಳ್ತಾ ಇದ್ದೀನಿ.
1: ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ಗೊಂದಲಮಯ ಅಂತ ನೀವು ಒಂದು ಪದವನ್ನು ಬಳಸಿದ್ರೆ ಅದಕ್ಕೆ ಒಂದು ಪ್ರಶ್ನೆ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಮೊಬೈಲ್ ಅಡಿಕ್ಷನ್. ಮೊಬೈಲ್ ಫೋನ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಎಂ ಅವರು. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾ.

0: ಡಾಕ್ಟರ್ ಶ್ರೀನಿವಾಸ್ ಎಂ ಅವರು. ಬ್ರೇಕ್ ನ ಮುಂಚೆ ಗೊಂದಲಮಯ ಅನ್ನೋ ಒಂದು ಪದವನ್ನು ಬಳಸಿದ್ರಿ ನೀವು, ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ. ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ ನಾಟ್ ಓನ್ಲಿ ಕಿಡ್ಸ್, ಯುವಕರು, ಈವನ್ ನಾವು ಎಲ್ಲರೂ ಕೂಡ. ಇದಕ್ಕೂ ಒಂದು ಕಾರಣ ಮೊಬೈಲ್ ಆಗಬಹುದಾ?
1: ಹೌದು, ಖಂಡಿತವಾಗಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವಾಗ ನಾನು ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ದೇಹದ ಮೇಲೆ ಪರಿಣಾಮ ಅಂತ ಹೇಳಿದೆ. ನಾನು ದೇಹ ಅಂತಂದ್ರೆ ಯಾವುದು? ದೇಹದ ಒಂದು ಭಾಗವಾದಂತ ಮೆದುಳು. ಆ ಮೆದುಳು ಜೊತೆ ನಮ್ಮಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ಸು ಆಗ್ತವೆ. ಯಾಕಂದ್ರೆ ನೋಡಿ ನೋಡಿ ಏನಾಗುತ್ತೆ ಅಂದರೆ, ಬ್ರೈನಲ್ಲಿ ಹೇಳಿದ್ನಲ್ಲ, ಆ ಬ್ರೈನ್ ಫಂಕ್ಷನ್ಸಲ್ಲೇ ವ್ಯತ್ಯಾಸಗಳಾಗಕ್ಕೆ ಶುರು ಆಗುತ್ತೆ. ಆ ವ್ಯತ್ಯಾಸ ಆದಾಗ ಹೇಳಿದ್ನಲ್ಲ, ಅವ್ರದ್ದು ಅಟೆನ್ಷನ್ ಇರ್ಬೋದು, ಕಾನ್ಸಂಟ್ರೇಷನ್ ಇರಬಹುದು, ಅವರ ಜ್ಞಾಪಕ ಶಕ್ತಿ ಇರಬಹುದು, ಅಥವಾ ಒಂದು ಪ್ರತ್ಯಕ್ಷಾನುಭವ ಹೇಳಿದ ಪರ್ಸೆಪ್ಷನ್ ಅನ್ನೋದು ಇರ್ಬೋದು, ಅದರ ಮೇಲೆಲ್ಲ ಬಹಳ, ಅದು ಇನಿಷಿಯಲ್ ಸ್ಟೇಜಸ್ಸು, ಲೋಯರ್ ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಇದ್ರ ಮೇಲೇ ಪರಿಣಾಮ ಬಿದ್ದುಬಿಡ್ತವೆ. ಇದನ್ನು ಪರಿಣಾಮ ಬಿದ್ದು ನೆಕ್ಸ್ಟ್ ಫರ್ದರ್ ಹೇಳಿದ ಹೈಯರ್ ಕಾಗ್ನಿಟಿವ್ ಫಂಕ್ಷನ್ ಅಂದಾಗ ನಾನು ಹೇಳಿದ್ನಲ್ಲ, ನಮ್ಮ ಕ್ರಿಯೇಟಿವಿಟಿ, ರೀಸನಿಂಗ್ ಎಬಿಲಿಟಿ, ಇದ್ರ ಮೇಲೆಲ್ಲ ಪರಿಣಾಮ ಬಿದ್ದುಬಿಡುತ್ತೆ. ಇದು ಇದ್ರ ಜೊತೆಗೆ ಏನಂತಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಚಾಲೆಂಜಸ್ ಆಗ್ತವೆ. ಬರೀ ಮೆದುಳು ಮೇಲೆ ಅಂತಲ್ಲ, ಹಾರ್ಮೋನಲ್ ಚೇಂಜಸ್ಸು ಆಗೋದ್ರಿಂದ ಏನಾಗುತ್ತೆ, ಅದಕ್ಕೆ ತಕ್ಕ ಹಾರ್ಮೋನ್ಸು ನ್ಯಾಚುರಲ್ಲಿ ಅದು ನಮ್ಮ ಒಂದು ವರ್ತನೆ ಮೇಲೆ ಪರಿಣಾಮ ಬೀರ್ತವೆ. ಈಗ ವ್ಯಕ್ತಿ ಇವಾಗ ರೆಸ್ಟಲ್ಲಿರೋವಾಗ ಅವನ ಒಂದು ಮನಸ್ಥಿತಿ ಹೇಗಿರುತ್ತೆ, ಅಥವಾ ಒಬ್ಬ ಟಯರ್ಡ್ ಆಗಿರೋ ಒಂದು ವ್ಯಕ್ತಿಯಲ್ಲಿ ಅವನ ಮನಸ್ಥಿತಿ ಹೇಗಿರುತ್ತೆ ನಮ್ಗೆ ಗೊತ್ತಿದೆ. ನಮಗೆ ಅವನು ಯಾವ ರೀತಿ ನಿರ್ಧಾರ ತಗೊಳ್ತಾನೆ, ಯಾವ ರೀತಿಯಾದ ಒಂದು ಒಂದು ವಸ್ತುಸ್ಥಿತಿಯನ್ನು ಅವನು ಗ್ರಹಿಸ್ತಾನೆ ಅನ್ನೋದು ನಮಗೆ ವ್ಯತ್ಯಾಸಗಳು ಗೊತ್ತಾಗ್ತವೆ. ಅದೇ ರೀತಿ ಇಲ್ಲಿ ಈಗ ಏನಂದ್ರೆ, ಮೊಬೈಲಲ್ಲಿ ನಾವು ಕೂತ್ಕೊಂಡು ನೋಡಿದಾಗ ಸ್ಟ್ರೈನ್ ಆಗ್ತವೆ, ಮೆಂಟಲಿ ಸ್ಟ್ರೈನ್ ಆಗ್ತವೆ ಅವು. ಆ ಸ್ಟ್ರೈನ್ ಆದಾಗ ಆಟೋಮೆಟಿಕಲಿ ನಮಗೆ ಏನಾಗುತ್ತೆ ಅಂದರೆ, ಆ ಚೇಂಜಸ್ ಆಗಿರೋದ್ರಿಂದ ಮೆದುಳು ಮೇಲೆ ಪರಿಣಾಮ ಬೀರದಿರೋದ್ರಿಂದ ಅವನು ಒಂದು ನೆಗೆಟಿವ್ ಎಮೋಷನ್ಸ್ ಅಂತ ಹೇಳ್ತೀರಿ, ಏನು ಕೋಪ, ತಾಪ, ಅಸಹನೆ ಅಂತ ಇರಬಹುದು. ಆಮೇಲೆ ಒಂದು ಪಾಸಿಟಿವ್ ಎಮೋಷನ್ಸ್ ಅಂತ ಏನು ಇರ್ತಿರಲ್ಲ, ಆ ತಾಳ್ಮೆ ಅಂತ ಇರಬಹುದು, ಅಥವಾ ಕರುಣೆ ಅಂತ ಇರಬಹುದು, ಖುಷಿ ಅಂತ ಇರ್ಬೋದು, ಹ್ಯಾಪಿ, ಜಾಯ್ ಅಂತ ಹೇಳ್ತೀರಿ, ಅದರದ್ದು ಮಟ್ಟ ಕಡಿಮೆ ಆಗ್ತವೆ. ಕಡಿಮೆ ಆಗಿ ಈ ಅಗ್ರೆಷನ್ ಅಂತ ಇರಬಹುದು, ಒಂಥರ ಗೊಂದಲ ಅಲ್ಲೇ ಬರೋದಲ್ಲೇ ಅನ್ಸರ್ಟನಿಟಿ, ಆ ಟೈಮಲ್ಲಿ ನಾನು ಏನು ಮಾಡಬೇಕು ಅಂದಾಗ ಅವನು ವ್ಯತ್ಯಾಸಗಳು ಶುರು ಆದಾಗ ಏನಾಗುತ್ತೆ ಅಂದ್ರೆ, ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಮೇಲೆ ಪರಿಣಾಮ ಬೀರುತ್ತದೆ. ಆ ನ್ಯಾಚುರಲ್ ಆಗಿ ಏನೋ ನನ್ನ ಮಗ ಈ ತರ ಬಿಹೇವ್ ಮಾಡಕ್ ಶುರು ಮಾಡಿದ್ದಾನೆ ಅಂತಾರೆ, ಅಥವಾ ಆಮೇಲೆ ತಾಯಿ ಬಾಪ ಅಂತಾಗ ತಾಯಿ ತೋರಿಸುವಂತ ಪ್ರೀತಿ ವಿಶ್ವಾಸವೇ ಅವ್ರಿಗೆ ಒಂಥರ ಅಲ್ಲಿ ನೆಗೆಟಿವ್ ಆಗಿ ಕಾಣಿಸಕ್ ಶುರು ಮಾಡಿಬಿಡ್ತವೆ. ಇಲ್ಲೇನಾಗುತ್ತೆ, ಇದ್ರ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅಲ್ಲಿ ನೀವು ಬಾಪ ಊಟ ಮಾಡುವಂತ ಕರಿಯೋದ ಅಂತ ಕರಿತೇವೆ ಮಗು, ತಾಯಿ ಕರೆದಾಗ ಮಗುನ, ಅದೇ ಇವ್ರಿಗೆ ಒಂಥರ ನೆಗೆಟಿವ್ ಆಗಿ ಕಾಣಿಸಕ್ ಶುರು ಆಗ್ತವೆ. ಸೊ ಈ ರೀತಿಯಾದಂತ ಒಂದು ದಿನನಿತ್ಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬಿದ್ದುಬಿಟ್ಟು ಏನಾಗುತ್ತೆ ಅಂದ್ರೆ, ಅವರು ಒಟ್ಟಾರೆ ವ್ಯಕ್ತಿತ್ವನೇ ಒಂದು ರೀತಿ ಏನು ಕಾಂಪ್ರಮೈಸ್ ಅಂತ ಹೇಳ್ತಿರಲ್ಲ, ಆ ತರ ಆಗ್ಬಿಟ್ಟಿರುತ್ತೆ. ಇದು ಒಂದು ಚಿಂತಾಜನಕವಾದಂತ ವಿಷಯ ಅಂತ ನಾನು ಹೇಳ್ತಿಕ್ ಇಷ್ಟಪಡ್ತೀನಿ.
0: ಚಿಂತಾಜನಕ ವಿಷಯ ಅಂದ ತಕ್ಷಣ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಈಗ ಈ ಒಂದು ವಿಷಯದ ಕುರಿತು ತಯಾರಿಕೆ ಮಾಡುವಾಗ ಒಂದು ಸುದ್ದಿಯನ್ನು ನೋಡಿದೆ, ಇತ್ತೀಚಿನ ದಿನಗಳಲ್ಲಿ ಆಗಿರುವ ಘಟನೆ ಅದು. ಮೊಬೈಲ್ ಅಡಿಕ್ಷನ್ ಈ ತರ ಆಗಿದೆ, ಪಾಲಕರು ಏನ್ ಮಾಡಿದ್ರು, ವೈಫೈ ಸ್ವಿಚ್ ಆಫ್ ಮಾಡಿದ್ರು, ರಾತ್ರಿ ಮಗು ಹೋಗಿ ಪಾಲಕರನ್ನೇ ಸಾಯಿಸಿದ್ದಾರೆ, ಅಂತ ಒಂದು ಅಪರಾಧ ಆಗಿದೆ.
1: ಹೌದು,
0: ಏನ್ ಹೇಳಕ್ ಇಷ್ಟ?
1: ಖಂಡಿತವಾಗಿ ಅದನ್ನೇ ಹೇಳಿದ್ನಲ್ಲ, ಈಗ ನಾನು ಮಗು ನೋಡ್ತಾ ಇದ್ದಾಗ ನಾವೇನ್ ಮಾಡ್ತೀರಿ, ಅದ ಪೇರೆಂಟ್ ನಾವೂ ಯೋಚನೆ ಮಾಡ್ಬೇಕಾಗತ್ತೆ. ಮಗು, ಈಗ ನಾನು ಒಂದು ಮನಃಶಾಸ್ತ್ರಜ್ಞನಾಗಿ ನಾನು ಹೇಳಬೇಕು ಅಂತಂದರೆ, ಒಂದು ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಒಂದು ಕಡೆ, ಇನ್ನೊಂದು ಮೊಬೈಲ್ನ ಬಗ್ಗೆನೇ ಅಟ್ರಾಕ್ಷನ್ ಒಂದು ಕಡೆ ತಗೊಂಡಾಗ, ಎರಡೂ ಬ್ಯಾಲೆನ್ಸ್ ತಗೊಂಡಾಗ ಖಂಡಿತವಾಗಿ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದು ಕಂಪೇರ್ ಮಾಡಿದ್ರೆ. ಬಟ್ ನಾವು ಅಧ್ಯಯನ ಮಾಡಿ ನೋಡಿದಾಗ ಎಂಥ ಮಕ್ಕಳು ಜಾಸ್ತಿ ಮೊಬೈಲ್ಗೆ ಅಟ್ರಾಕ್ಷನ್ ಆಗಿರ್ತಾರೆ ಅಂತಂದಾಗ, ನಾನು ಹೇಳಿದ್ನಲ್ಲ, ತಂದೆ ತಾಯಿಗಳು ಡೆಲಿಬರೇಟ್ ಆಗಿ ಅವ್ರಿಗೆ ಅವರ ಲವ್ ಅಫೆಕ್ಷನ್ ಕಡಿಮೆ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಪಾಪ ತಂದೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ತಾಯಿ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಊರಿಂದ ಆಚೆ ಎಲ್ಲೋ ಕೆಲಸ ಮಾಡಿಕೊಂಡು ಇದು ಮಾಡೋ ಪರಿಸ್ಥಿತಿಯಲ್ಲಿ ಅವ್ರಿಗೆ ಮಕ್ಕಳಿಗೆ ಕೊಡಬೇಕಾಗಿತ್ತು ಅಷ್ಟೊಂದು ಲವ್ ಅಫೆಕ್ಷನ್ ಕೊಡಕ್ಕೆ ಆಗದಿರ ಅಂತ ಇರ್ಬೋದು. ಆ ಮಗು ಏನ್ ಮಾಡುತ್ತೆ, ಆ ಒಂದು ಲವ್ ಅಫೆಕ್ಷನ್ದು ಏನಿದೆ ಆಮೇಲೆ ನ್ಯೂನ್ಯತೆನ ಈ ರೀತಿ ತೀರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಕ್ ಹೋಗ್ತದೆ. ಅಯ್ಯೋ ನನ್ನ 24 ಇದು ತಂದೆ ತಾಯಿ ಇಲ್ದಿರೋ ಟೈಮಲ್ಲಿ ಇದು ನನ್ನ ಹತ್ರ ಇದೆ ಅಂತಂದಾಗ ಈ ರೀತಿಯಾದ ಒಂದು ಒಂದು ಭಾವನೆಗಳು ಬಂದು ಅದ್ರ ಮೇಲೆ ಅಟ್ರಾಕ್ಷನ್ ಆಗೋಂಥ ಸಾಧ್ಯತೆಗಳು ಅಧಿಕವಾಗಿದೆ. ಇಲ್ಲಿ ನಾನೇನು ಹೇಳೋದು ಅಂತಂದ್ರೆ, ಪೇರೆಂಟ್ಸ್ಗಳಿಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ, ನಿಮ್ಮ ಒಂದು ಸಾಮೀಪ್ಯ ಖಂಡಿತವಾಗಿ ಇದನ್ನ ದುರ್ಬಲ ಮಾಡುತ್ತೆ. ಅದರಿಂದ ನಾವು ಅಯ್ಯೋ ನಾನು ಮಗು ಜೊತೆ ಇಲ್ಲ ಅಂದ ತಕ್ಷಣ ಅಲ್ಲ, ಎಷ್ಟಿರ್ತಿರೋ ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಲವ್ ಅಫೆಕ್ಷನ್ ಮಾತಾಡಿಸಿ, ಮಕ್ಕಳ ಜೊತೆ ಮಾತಾಡಿಸಿ, ಅವ್ರ ಜೊತೆ ಒಂದಷ್ಟು ಸಮಯ ಕಳೀರಿ, ಅವ್ರ ಮಕ್ಕಳದ್ದು ಆಗೋ ಏನು ಬೇಕು ಬೇಡ ಅನ್ನೋದನ್ನು ಕೇಳ್ಕೊಳ್ಳಿ. ಅದ್ರ ಜೊತೆ ಒಂದು ಎಸ್ಪೆಷಲಿ ಸಣ್ಣ ಮಕ್ಕಳು ಅಂದಾಗ ಅವರ ತಂದೆ ತಾಯಿಗಳ ಒಂದು ವಾರ್ಮ್ತ್ ಬೇಕು, ಅವ್ರ ಎತ್ಕೊಳ್ಳೋದಾಗಿರ್ಬೋದು, ಅವ್ರ ಅಪ್ಕೊಳ್ಳೋದಾಗಿರೋದು, ಮುದ್ದಾಡೋದಾಗಲಿ, ಅವು ಬೇಕು. ಅವೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಕೆಲವ್ಗೆ ಏನಾಗುತ್ತೆ, ಕೆಲವು ಮಕ್ಕಳಿಗೆ ಜಾಸ್ತಿ ಬೇಕು, ಕೆಲವು ಮಕ್ಕಳಿಗೆ ಕಡಿಮೆ ಬೇಕು ಅಂತ ಇರುತ್ತೆ. ಅಂಥದ್ದನ್ನು ಅವನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ ಎಕ್ಸ್ಪ್ರೆಸ್ ಮಾಡೋದು ಹೇಗೆ? ಕೋಪದ ಮುಖಾಂತರ. ಅಥವಾ ಇವರು ಅವ್ರೇನು ಹೇಳಿದ್ದು ಕೆಲಸ ಏನು ಹೇಳ್ತಾರೋ ಅದನ್ನು ಮಾಡದೇ ಇರೋದ್ರ ಮುಖಾಂತರ ಅವಾಗ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ. ಓ ಮಗು ಎಲ್ಲೋ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ನಮ್ಮಂಥವ್ರ ಒಂದು ಸಹಾಯನೂ ಪಡ್ಕೊಳ್ಬಹುದು ಅಥವಾ ನಿಮಗೆ ಅದು ಅರಿವು ಆಗುತ್ತೆ. ಅದು ಇಲ್ಲ ವ್ಯತ್ಯಾಸ ಆದಂಗೆ ಆಟೋಮೆಟಿಕ್ ಆಗಿ ನೀವು ಜಾಸ್ತಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಅವಾಗ ಇನ್ಸ್ಟೆಡ್ ಆಫ್ ನಾವು ಬೇರೆ ದೂರ ಸರಿಯೋದಕ್ಕಿಂತ ಅಯ್ಯೋ ಕೋಪ ನಾವು ಕೋಪ ಮಾಡ್ಕೊಬಿಡ್ತೀವಿ ಮಗು ಹಂಗೆ ಅನ್ಬಿಡ್ತಲ್ಲ ಅಂದ ತಕ್ಷಣ ಕೆಲವು ಸತಿ ನಮಗೂ ಬರ್ತವೆ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಂಗೆ ಇರುತ್ತೆ. ಅದು ಹಂಗೆ ಮಾಡ್ಕೊಳ್ಳೋ ಬದಲಾಗಿ ಇನ್ನೂ ಅದೊಂದು ಹೆಚ್ಚಿನ ಪೇಷನ್ಸು ಇನ್ನೂ ಹೆಚ್ಚಿನವಾದಂಥ ಲವ್ ಅಫೆಕ್ಷನ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಖಂಡಿತವಾಗಿ ಅದು ಮಕ್ಕಳಿಗೆ ರೀಚ್ ಆಗುತ್ತೆ. ನಾನು ಹೇಳ್ತೀನಲ್ಲ, ತಂದೆ ತಾಯಿಗಳ ಪ್ರೀತಿಗಿಂತ ಹೆಚ್ಚಿನದ್ದು ಯಾವುದೂ ಇಲ್ಲ. ಅದ್ರ ಮುಂದೆ ಇದನ್ನು ನಗಣ್ಯ ಆಗುತ್ತೆ. ಅದನ್ನು ನಾವು ಒಂಥರ ಏನು ಯಾವುದೇ ಜಿಪುಡತೆ ಇಲ್ದಿರ ಯಥೇಚ್ಛವಾಗಿ ಉಪಯೋಗಿಸ್ಬೇಕು ಅನ್ನೋದನ್ನೇ ನನ್ನ ಸಜೆಷನ್.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಬಹಳ ಮುಖ್ಯವಾಗಿ ಮಕ್ಕಳು ಕೇಳುವುದಿಲ್ಲ ಕೇಳುವುದಿಲ್ಲ ಅನ್ನೋ ಒಂದು ಬಹಳ ದೊಡ್ಡ ಪ್ರಶ್ನೆ ಪಾಲಕರಲ್ಲಿರ್ತದೆ. ಆದ್ರೆ ಈ ಒಂದು ವಿಷಯದ ಕುರಿತು ತಯಾರಿ ಮಾಡುವಾಗ ಮಕ್ಕಳು ದ ಕಿಡ್ಸ್ ನೆವರ್ ಲಿಸನ್ ದೇ ಅಬ್ಸರ್ವ್. ಪಾಲಕರು ಏನ್ ಮಾಡ್ತಾರೆ ಅದನ್ನ ಕೇಳುವುದಿಲ್ಲ, ಅವರು ಅವರನ್ನ ಗಮನಿಸ್ತಾರೆ. ಅಂತ ಸಂದರ್ಭದಲ್ಲಿ ಪಾಲಕರಲ್ಲಿ ಯಾವ ರೀತಿಯ ಬದಲಾವಣೆ ಬೇಕು? ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಪಾಲಕರು ಕೂಡ ಈ ವ್ಯಸನಕ್ಕೆ ಅಡಿಕ್ಷನ್ ಗೆ ಒಳಗಾಗಿದ್ದಾರೆ.
1: ಇಲ್ಲ, ಅದನ್ನು ಹೇಳಿದ್ನಲ್ಲ, ಹೆಚ್ಚಿನ ನಾವು ಮುಖ್ಯವಾಗಿ ನಮ್ಮಲ್ಲಿ ಏನಾಗಿದೆ, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಇನ್ನೊಬ್ಬರಿಗೆ ಸಜೆಷನ್ ಕೊಡ್ತೀರಿ ಆದರೆ ನಾವು ಅದನ್ನು ಪಾಲಿಸಲ್ಲ. ಮಕ್ಕಳು ಎಸ್ಪೆಷಲಿ ಸಣ್ಣ ಮಕ್ಕಳು ಗಮನಿಸ್ತಾ ಇರ್ತವೆ. ನಾವು ಅನ್ಕೊಂತೀರಿ ನಾವು ಯಾರು ಗಮನಿಸ್ತಾ ಇಲ್ಲ ಅಂತೆಲ್ಲ, ಅದನ್ನು ಅನುಸರಿಸ್ತವೆ. ಅದನ್ನು ಹೇಳೋದಲ್ಲ, ಸಣ್ಣ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಟೀಚರ್ಸ್ ಇರಬಹುದು, ಮತ್ತು ಕ್ಲೋಸ್ ಫ್ರೆಂಡ್ಸ್ ಇರಬಹುದು, ಬಹಳ ಸುಲಭವಾಗಿ ಅನುಕರಣೀಯವಾಗಿರುತ್ತವೆ. ಅದರಿಂದ ನಮಗೆ ಆ್ಯಸ್ ಅ ಪೇರೆಂಟ್ಸು ನಾವು ಖಂಡಿತವಾಗಿ ಜಾಗೃತ ಮನಸ್ಸಿನಿಂದ ನಾವು ವರ್ತಿಸ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಫ್ರೆಂಡ್ಶಿಪ್ಪು ಹೇಳಿದ್ನಲ್ಲ, ಫ್ರೆಂಡ್ಶಿಪ್ ಅನ್ನೋದು ಮುಖ್ಯ ಆಗುತ್ತೆ. ಅದು ಅಂದರೆ ಯಾವ ರೀತಿ ಸ್ನೇಹ ಮಾಡಿರ್ತಾರೆ ಅನ್ನೋದನ್ನು ನಾವು ಗಮನ ಇಟ್ಟು ನಾವು ಅವ್ರಿಗೆ ಒಂದಷ್ಟು ಸಜೆಷನ್ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಅಲ್ಲೇನಾಗುತ್ತೆ ಅಂತಂದರೆ ನಾವು ಬರೀ ಸಜೆಷನ್ ಕೊಟ್ಬಿಟ್ಟು ನಾವು ಆ ಥರ ಇಲ್ಲದೆ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸಜೆಷನ್ ಅಂತಂದಾಗ ಇವಾಗ ಏನು ಹೇಳಿದ್ರಲ್ಲ, ಶಂಖದಿಂದ ಬಂದ್ರೇ ತೀರ್ಥ ಅಂತ ಹೇಳ್ತೀರಿ ನಾವು. ಯಾಕೆ ಅಂತಂದರೆ ಯಾರು ಏನು ಹೇಳಿದ್ರೆ ಅವ್ರಿಗೆ ಸೂಕ್ತ ಅನ್ನೋದು ನಮ್ಗೆ ತಿಳ್ಕೊಳ್ಬೇಕು. ಎಲ್ಲದಕ್ಕೂ ಇವಾಗ ತಾಯಿ ಹೇಳೋ ವಿಷಯನೂ ನಾವು ತಂದೆ ಹೇಳಕ್ಕೆ ಹೋದರೆ ಅದಾಗಲ್ಲ. ಹಾಗೆ ತಂದೆ ಹೇಳೋ ವಿಷಯನ ತಾಯಿ ಹೇಳೋದಕ್ಕಾಗಲ್ಲ, ಹಾಗೆ ಟೀಚರ್ ಹೇಳೋ ವಿಷಯನ ನಾವು ಹೇಳೋಕ್ಕೂ ಆಗಲ್ಲ. ಅವರವ್ರವ್ರವ್ರ ಪಾತ್ರ ಸರಿಯಾಗಿ ನಿರ್ಸಿದಾಗ ಆಟೋಮೆಟಿಕ್ ಆಗಿ ಅಥವಾ ಅವರ ಗಮನಕ್ಕೆ ತರಬೇಕಾಗತ್ತೆ. ತಂದಾಗ ಆಟೋಮೆಟಿಕ್ ಆಗೋದು ಖಂಡಿತವಾಗಿ ತೊಂದರೆ ಇಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಬೋದು.
0: ಅಫ್ಕೋರ್ಸ್
1: ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದ್ರಲ್ಲಿ ಏನೋ ತೊಂದರೆಗಳಿಲ್ಲ ಅಂತ ಹೇಳ್ಬೋದು ನಾನು.
0: ತಮ್ಮ ಉತ್ತರದಲ್ಲಿ ಎರಡು ವಿಷಯ ಹೇಳಿದ್ರಿ, ಅಡ್ವೈಸ್ ಅಂಡ್ ಸ್ನೇಹತನ. ಸ್ನೇಹತನದಲ್ಲಿ ಬಹಳ ಶಕ್ತಿ ಇದೆ ಸರ್. ಯಾವುದೇ ಸಂಬಂಧದಲ್ಲಿ ಸ್ನೇಹತನ ಇದ್ರೆ ಅದರಲ್ಲಿ ಸಕ್ಸಸ್ಫುಲ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ತಾವು ಹೇಳಿದ್ರಿ, ಸ್ನೇಹತನದ ಜೊತೆಗೆ ಅಡ್ವೈಸ್ ಅಂತ. ಇದು ಒಂದು ಜೋಕ್ ಆಗಿದೆ, ಟೇಕ್ ಮೈ ಅಡ್ವೈಸ್ ಎನಿವೇ ಐ ಆಮ್ ನಾಟ್ ಟೇಕಿಂಗ್ ಇಟ್. ನನ್ನ ಒಂದು ಮಾತು ಕೇಳು, ಹೆಂಗೋ ನಾ ಮಾತು ನಾನು ನಂದೇ ಮಾತು ನಾನು ಕೇಳ್ತಾ ಇಲ್ಲ. ಎಸ್ ಸ್ನೇಹಿತರೆ, ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ಶ್ರೀನಿವಾಸ್ ಎಂ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಯೂನಿವರ್ಸಿಟಿ ಬೆಂಗಳೂರಿನಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾದ ಒಂದು ಪ್ರಶ್ನೆಗೆ ನಾವು ಬರೋಣ. ಮೊಬೈಲ್ ಅಡಿಕ್ಷನ್ಗಳ ಬಗ್ಗೆ, ಅದರ ಒಂದು ದೈಹಿಕ ಮಾನಸಿಕ ಅದರ ಬಗ್ಗೆ ನೀವು ಹೇಳಿದ್ರಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಆಧ್ಯಾತ್ಮಿಕ ಅಂತ ಹೇಳಿದ್ರೆ, ಯಾಕೆ ಈ ಒಂದು ಪದವನ್ನು ಬಳಸಿದ್ರಿ, ಎಷ್ಟು ಇದು ಒಂದು ಮುಖ್ಯ ಇದೆ ಒಂದು ಮನುಷ್ಯನ ಜೀವನದಲ್ಲಿ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹೌದು, ಇದು ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇಲ್ಲ, ಅಲ್ಲಿ ನಮ್ಮ ಒಂದು ವಿಶ್ವ ಆರೋಗ್ಯ ಸಂಸ್ಥೆ. ಆರೋಗ್ಯ ಎಂದರೆ ಏನು? ಆರೋಗ್ಯ ಅಂದಾಗ ಅದರಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕವಾದಂಥ ಆರೋಗ್ಯ ಅಂತ ಹೇಳಿದೆ. ಅದು ಅಂದರೆ ಈ ನಾಲ್ಕು ಕಾಂಪೊನೆಂಟು ಇನ್ವಾಲ್ವ್ ಆಗಿದೆ ಅಲ್ಲಿ. ನಾವು ಮುಖ್ಯವಾಗಿ ಹೇಳಿದ್ನಲ್ಲ, ದೈಹಿಕವಾಗಿ ಒಂದಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರಿ, ಮಾನಸಿಕವಾಗಿ ಇತ್ತೀಚೆಗೆ ನಾವು ಇಂಪಾರ್ಟೆನ್ಸ್ ಕೊಡೋಕೆ ಶುರು ಮಾಡಿದ್ವಿ.
0: ಎಕ್ಸಾಕ್ಟ್ಲಿ ಸರ್.
1: ಸೊ ಅದು ಅದ್ರ ಜೊತೆ ಸಾಮಾಜಿಕ ಆರೋಗ್ಯನೂ ಮುಖ್ಯ. ಸಾಮಾಜಿಕ ಆರೋಗ್ಯ, ನಾವು ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಲ್ ಅನಿಮಲ್ ಅಂತ ಹೇಳ್ತೀರಿ ನಾವು. ಸಮಾಜನ ಬಿಟ್ಟು ನಾವು ಬದುಕಕ್ಕಾಗಲ್ಲ. ಸೊ ಅದರ ಜೊತೆ ನಾವು ಸಮಾಜನ ಅರ್ಥಕೊಂಡು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅದರಿಂದ ನಾವೇನಾಗುತ್ತೆ, ಸೋಷಲ್ ನೆಟ್ವರ್ಕಿಂಗ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಹೇಳಿದೆ, ಕುಟುಂಬ ಇರ್ಬೋದು, ನಮ್ಮ ಒಂದು ನೆರೆಹೊರೆಯವರು ಇರಬಹುದು, ನಮ್ಮ ಒಂದು ಕಲಿಕೆ ಎಲ್ಲಿ ಕಲಿತಾ ಇದ್ದೀರೋ ಅನ್ನೋ ವಿದ್ಯಾಸಂಸ್ಥೆಗಳಿರಬಹುದು, ಒಟ್ಟಾರೆ ಸೊಸೈಟಿ ಅಂತ ಏನು ಕರಿತೀರಿ, ಸೊಸೈಟಿ ಇಸ್ ಇಂಪಾರ್ಟೆಂಟ್. ನಾವು ಅದನ್ನು ಬಿಟ್ಟು ಬೇರೆ ಹೋಗೋಕ್ಕಾಗಲ್ಲ. ಅದರಿಂದ ನಾವು ಆ ಸಾಮಾಜಿಕ ಆರೋಗ್ಯನೂ ನಾವು ಇಟ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಶಿಪ್ ಇಟ್ಕೊಳ್ಬೇಕಾಗುತ್ತೆ, ನೇಬರ್ ಜೊತೆ ಚೆನ್ನಾಗಿರಬೇಕಾಗುತ್ತೆ, ಇಟ್ಕೊಳ್ಬೇಕಾಗತ್ತೆ. ನಾವು ಕೆಲಸ ಮಾಡುವಂತ ಜಾಗದಲ್ಲಿ ಎಲ್ಲರೂ ಜೊತೆ ಜನ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಇದನ್ನ ಇಟ್ಕೊಂಡಾಗ ಅದು ಯಾಕಂದ್ರೆ ನಮ್ಗೆ ನೆಟ್ವರ್ಕ್ ಬೇಕದು.
0: ನಿಜ ನಿಜ,
1: ಸೋಷಿಯಲ್ ನೆಟ್ವರ್ಕ್ ಅಂತಾರೆ. ಯಾಕಂದ್ರೆ ಅಡೋಲೆಸೆನ್ಸ್ ಅಲ್ಲಿ ತಗೊಂಡಾಗ ಈ ಪೀರ್ ಗ್ರೂಪ್ ಅಂತ ಹೇಳ್ತೀರಿ ನಾವು, ಸಹಪಾಠಿಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ.
0: ಎಕ್ಸಾಕ್ಟ್ಲಿ,
1: ಎಷ್ಟೊಂದ್ಸತಿ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ ಮಾತು ಕೇಳದೆ ಇರೋದು ಸಹಪಾಠಿಗಳ ಮಾತುಗಳು ಕೇಳೋ ತರ ಇರ್ತವೆ. ಯಾಕಂತಂದ್ರೆ ಅವ್ರಿಗೆ ಸೇಮ್ ಏಜ್ ಅವರು ಅಲ್ವಾ, ಅಥವಾ ಸೇಮ್ ಸೆಕ್ಸ್ ಅವರು ಇದ್ದಾಗ ಏನಾಗುತ್ತೆ, ಆಮೇಲೆ ಅವ್ರ ಸೇಮ್ ವೇವ್ ಲೆಂತ್ ಇರುತ್ತೆ,
0: ಅಂಡರ್ಸ್ಟ್ಯಾಂಡಿಂಗ್
1: ಅಂಡರ್ಸ್ಟ್ಯಾಂಡಿಂಗ್
0: ಇರುತ್ತೆ.
1: ಅವಾಗ ಏನಾಗುತ್ತೆ ಅವರು ಯಾರು ಏನ್ ಹೇಳ್ತಾರೋ ಅದು ಅವರು ಮನದಟ್ಟ ಆಗೋ ರೀತಿಯಲ್ಲಿ ಇರುತ್ತೆ. ಅದು ಅದರಿಂದ ಅದಕ್ಕೆ ಸಹವಾಸ ತುಂಬ ಮುಖ್ಯ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಅವರ ಕ್ಲಾಸ್ಮೇಟ್ಸ್, ಯಾಕಂದರೆ ಕ್ಲಾಸ್ಮೇಟ್ಸ್ ಎಂಥವ್ರ ಜೊತೆ ಸಹವಾಸ ಇದೆ, ಅವ್ರದ್ದು ಯಾರಿದ್ದಾರೆ, ಎಲ್ಲೋಗ್ತಾರೆ ಅನ್ನಂಗ ಒಬ್ಬ ಟೀಚರಾಗಿ ಒಬ್ಬ ಪೇರೆಂಟಾಗಿ ಗಮನಿಸಬೇಕಾಗಿರೋದು ಮುಖ್ಯ ಆಗುತ್ತೆ.
0: ಎಷ್ಟು ವಿವರವಾಗಿ ಹೇಳಿದ್ರೆ ಅಲ್ಲೇ ಒಂದು ಇನ್ನೊಂದು ಪ್ರಶ್ನೆ, ಕಮ್ಯುನಿಕೇಷನ್ ಎಷ್ಟು ಮುಖ್ಯ? ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ದುಃಖ ಸುಖ ಯಾವುದೇ ಒಂದು ಇಮೋಷನ್ ಇದ್ರೆ ಸ್ಟೇಟಸ್ ಮುಖಾಂತರ ನಾವು ಹೇಳ್ಕೋತೇವೆ, ಆದರೆ ಅದು ಯಾರೊಂದಿಗೆ ಹೋಗಿ ಮಾತನಾಡುವುದಿಲ್ಲ. ಕಮ್ಯುನಿಕೇಷನ್ ಎಷ್ಟು ಮುಖ್ಯ?
1: ಹೌದು, ಬಹಳ ಮುಖ್ಯ. ನಾವು ಇವಾಗ ಯಾವುದೇ ಒಂದು ತೊಂದರೆ ಅಂತ, ಈಗ ನನಗೊಂದು ಯಾವ್ದೋ ತೊಂದರೆ ಆಗಿದೆ ಅಂದ್ರೆ ಹೇಗೆ ನಾನು ಅದನ್ನು ಕನ್ವೆ ಮಾಡ್ತೀನಿ? ಎರಡೇ ಮುಖಾಂತರ. ಒಂದು ಎರಡು ರೀತಿ ಏನು ಕಮ್ಯುನಿಕೇಷನ್ ಅಂತಂದ್ರೆ, ಎರಡು ತರ. ಒಂದು ಸಂವಹನ ಅಂತ ಕನ್ನಡದಲ್ಲಿ ನಾವು ಹೇಳ್ತೀರಿ, ಅದು ನಮ್ಮ ಒಂದು ಭಾಷೆ ಮುಖಾಂತರ, ಶಾಬ್ದಿಕ ಮುಖಾಂತರ ಇದು ಮಾಡ್ತೀರಿ. ಇನ್ನೊಂದು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀರಿ, ಆ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ನಮ್ಮ ಒಂದು ಅಹಂಭಾವಗಳನ್ನ ಇನ್ನೊಬ್ಬರಿಗೆ ಕನ್ವೆ ಮಾಡ್ತೀರಿ.
0: ವೆರಿ ನೈಸ್.
1: ಈ ನಮ್ಮ ಒಂದು ಇಂಡಿಯನ್ ಕಾಂಟೆಕ್ಸ್ಟ್ ಹೆಂಗಿದೆ ಅಂತಂದ್ರೆ, ನಾವು ಏನೇ ಒಂದು ತೊಂದರೆ ಇದನ್ನ ಹೇಳ್ಕೊಳ್ಳಲ್ಲ ನಾವು. ಒಂಥರ ನಾವೆಲ್ಲ ಒಂಥರ ಬೇಸಿಕಲಿ ಒಂಥರ ಕ್ಲೋಸ್ ಸೊಸೈಟಿ ನಮ್ಮ. ಆ ಕ್ಲೋಸ್ ಸೊಸೈಟಿ ಆಗಿರೋದ್ರಿಂದ ಅಯ್ಯೋ ನಾನೇನು ಹೇಳ್ಕೊಂಡ್ರೆ ಬೇರೆಯವ್ರು ಏನು ಅನ್ಕೊಂತಾರೋ ಅನ್ನೋ ಒಂದು ಭಾವನೆ ಇರುತ್ತೆ. ನಾವು ಈಗ ಉದಾಹರಣೆ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ಯಾವುದೇ ಮಕ್ಕಳನ್ನ ನಾವು ಕ್ಲಾಸಲ್ಲಿ ಇರುವಾಗ ಅಷ್ಟೇ ಮಕ್ಕಳಿಗೆ ಮಾತಾಡಿ ಮಾತಾಡಿ ಅಂತ ಹೇಳ್ತೀರಿ, ಯಾರು
0: ಮಾತಾಡೋದಿಲ್ಲ.
1: ಅವ್ರಿಗೆ ಗೊತ್ತಿರುತ್ತೆ, ಉತ್ತರ ಗೊತ್ತಿದ್ರು ಅವ್ರಿಗೆ ಅಯ್ಯೋ ಹೇಳಿದ್ರೆ ಏನನ್ ನನ್ನ ಟೀಚರ್ ಏನ್ ಅನ್ಕೊಂತಾರೋ, ನನ್ನ ಕ್ಲಾಸ್ಮೇಟ್ಸ್ ಏನ್ ಅನ್ಕೊಂತಾರೋ, ಅಥವಾ ನಾನ್ ಸರಿ ಹೇಳ್ತಾ ಇದೀನಿ ತಪ್ಪು, ಈ ರೀತಿಯಾದಂತ ಭಾವನೆಗಳು ಇರ್ತವೆ. ಸೊ ಆ ಇನ್ಹಿಬಿಷನ್ ಇಲ್ದಿರ ಬರ್ಬೇಕಾಗುತ್ತೆ. ಇದೇ ಒಂದು ಒಂದು ಕಠಿಣವಾದ ಪರಿಸ್ಥಿತಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅವರ ಮನಸ್ಸಿನ ಒಳ ಹೊಕ್ಕಿ ಅವರು ಏನ್ ತೊಂದರೆ ಆಗ್ತಾ ಇರ್ಬೇಕಂದ್ರೆ ನಿಜವಾಗ್ಲೂ ಇದು ಚಾಲೆಂಜಿಂಗ್ ಸಿಚುಯೇಷನ್. ಇದು ಒಂದು. ಎರಡನೇದೇನು ಹೇಳೋದಲ್ಲ, ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರು ಕೆಲವರು ಹೇಳೋದಲ್ಲ, ಬಾಡಿ ಲ್ಯಾಂಗ್ವೇಜ್ ಮುಖಾಂತರ. ಇವಾಗ ಉದಾಹರಣೆಗೆ ನಾನು ಏನೋ ಒಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಸಂವಹನ ಮಾಡ್ತೀನಿ, ನೋಡಪ್ಪ ಹಿಂಗೆ ಹಿಂಗೆ ಅಂತಾದಾಗ ಒಂದು ಸುಮ್ಮನೆ ಹಿಂಗೆ ತಲೆ ಹಿಂಗೆ ಸೈಡ್ ಹೇಳಿದ್ರೆ ಅದು ಗೊತ್ತಾಗುತ್ತೆ ನನಗೆ, ನನಗೆ ಇಂಟ್ರೆಸ್ಟ್ ಇಲ್ಲ. ಅಥವಾ ನೀವು ಹೇಳಿದಾಗ ಹಿಂಗೆ ತಲೆ ಹಿಂಗೆ ತಿರ್ಸ್ಕೊಂಡು ಎಲ್ಲೋ ನೋಡ್ತಾರೆ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಅದು ಸೈನ್ ಲ್ಯಾಂಗ್ವೇಜ್. ಅದು ಓಹೋ ನನಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ಇಂಟ್ರೆಸ್ಟ್ ಇದೆ ಅಥವಾ ಕ್ಯೂರಿಯಾಸಿಟಿ, ನೀವು ಹೇಳ್ತಾ ಇದ್ದಾಗ ಕಣ್ಣು ಬಿಟ್ಕೊಂಡು ಒಂದೇ ತದೇಕಚಿತವಾಗಿ ನೋಡ್ತಾರೆ ನಾವು. ಆದರೆ ಅವಾಗ ಅವರು ಓ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ, ಓ ತಿಳ್ಕೊಳ್ಬೇಕು ಅನ್ನೋ ಒಂದು ಮೋಟಿವೇಶನ್ ಇರುತ್ತೆ. ಸೊ ಇದನ್ನ ನಾವು ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಅವ್ರು ಕನ್ವೆ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ಹೇಳಿದ್ರೆ ಕಣ್ಣಿಂದನೇ ನಾವು ಎಲ್ಲಾನು ಭಾವನೆಯನ್ನು ವ್ಯಕ್ತಪಡಿಸ್ತೀರಿ ಅಂತ ಹೇಳ್ತೀರಲ್ವಾ, ನಮ್ಮ ಲವ್ ಲವ್ ಇರ್ಬೋದು, ಅಫೆಕ್ಷನ್ ಇರ್ಬೋದು,
0: ಕಣ್ಣಿಂದನೇ.
1: ಸೊ ಇದು ನ್ಯಾಚುರಲ್, ಮಕ್ಕಳಲ್ಲ ಅದು ಇನ್ನೂ ಸ್ಟ್ರಾಂಗ್ ಇರ್ತವೆ. ಯಾವುದು ಅದು ನಿಜವಾದ ಒಂದು ಪ್ರೀತಿ ಅಥವಾ ಇನ್ನೊಂದು ಯಾವುದು ಫೇಕ್ ಲವ್ ಅಫೆಕ್ಷನ್ ಅಂತಿರಲ್ಲ, ನೀವು 3 ತಿಂಗಳು ಮಕ್ಕಳಿಂದ ಡೆವಲಪ್ ಆಗುತ್ತೆ ಅಂತ ನಮ್ಮ ಸೈಕಾಲಜಿಲಿ ನಾವು ಹೇಳ್ತೀವಿ.
0: ಫ್ಯಾಬುಲಸ್.
1: ಸೊ ಅದರಿಂದ ಅದು ಮುಖ್ಯ, ನಮ್ಮ ಬಾಡಿ ಲ್ಯಾಂಗ್ವೇಜ್ನು ಮುಖ್ಯ ಆಗುತ್ತೆ. ನಾವು ಯಾಕಂದರೆ ಮಗುವಿಗೆ ನಾವು ಬೈದೇ ಹೇಳಬೇಕು ಅಂತಂದರೆ ಅದರ ಶಬ್ದದ ಮುಖಾಂತರನೇ ಕನ್ವೆ ಮಾಡಬೇಕು ಅಂತಿಲ್ಲ, ಹೇಳಿದೆ ನಿಮ್ಮ ಹಾವಭಾವ ನಿಮ್ಮ ವರ್ತನೆ ಕನ್ವೆ ಮಾಡುತ್ತೆ. ಸೊ ಅದರಿಂದ ನಮ್ಮ ವರ್ತನೆನೂ ಮುಖ್ಯ ಆಗುತ್ತೆ, ಆ್ಯಸ್ ಅ ಪೇರೆಂಟ್ ಅಥವಾ ಕೇರ್ ಟೇಕರ್ ಇರಬಹುದು ಅಥವಾ ಯಾರು ಪೋಷಕರಾಗಿರ್ಬೋದು ಯಾರಾದರೂ ಆಗಿರ್ಬೋದು.
0: ಡಾಕ್ಟರ್ ಸರ್, ಒಂದಾನೊಂದು ಕಾಲದಲ್ಲಿ ಸಿನಿಮಾ ಅಂದರೆ ಮನರಂಜನೆಗಿತ್ತು. ಆ ಸಿನಿಮಾ 3 ಅವರ್ ಇರ್ತಿತ್ತು. ಆ 3 ಅವರ್ ಸಿನಿಮಾ ಮುಗಿದ ತಕ್ಷಣ ನಮಗೆ ಆ 1 ಲೈನ್ ಸ್ಟೋರಿ ಗೊತ್ತಾಗ್ತಿತ್ತು. 3 ಅವರ್ ಸ್ಟೋರಿ, 1 ಲೈನ್ ಸ್ಟೋರಿಯನ್ನು 3 ಅವರ್ ತೋರಿಸ್ತಿದ್ರು. ಅದೇ 30 ಸೆಕೆಂಡ್ನಲ್ಲಿ ಬಂದುಬಿಟ್ಟಿದೆ ವಿತ್ ರೆಸ್ಪೆಕ್ಟ್ ಟು ಸ್ಕ್ರೋಲಿಂಗ್ ರೀಲ್ಸ್. ಈ ಒಂದು ಕಾರಣಕ್ಕೆ ಅದೇ ಚಿತ್ರಮಂದಿರಗಳಲ್ಲಿ ಇಂಟರ್ವೆಲ್ ಇದ್ದಾಗಲೂ ಕೂಡ ಕೆಲವೊಬ್ಬರು ಸ್ಕ್ರೋಲ್ ಮಾಡ್ತಿರ್ತಾರೆ. ಅಂದರೆ ಆ ನಮೂನೆ ಬ್ರೈನ್ ಸಿಮ್ಯುಲೇಷನ್ ಬೇಕು ಅವರಿಗೆ. ಡಯಟ್ ಬಗ್ಗೆ ಮಾತನಾಡೋಣ ಸರ್. ಈ ಒಂದು ಸ್ಕ್ರೀನ್ ಅಡಿಕ್ಷನ್ಗೆ ಏನಾದರೂ ಡಯಟ್ ಇದೆಯಾ? ಡಿಜಿಟಲ್ ಡಯಟ್ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ?
1: ಡಯಟ್ ಅಂತಂದ್ರೆ ನಾನು ಆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಅಲ್ಲ. ಆದ್ರೂ ನಾನು ಹೇಳೋದು ಒಂದು ಆರೋಗ್ಯಕರವಾದಂತಹ ಲೈಫ್ ಸ್ಟೈಲ್ ಅಂತ ಹೇಳ್ತೀರಲ್ಲ, ಅದನ್ನ ನಾವು ರೂಢಿಸ್ಕೊಳ್ಬೇಕಾಗ್ತವೆ. ಯಾಕಂತಂದ್ರೆ ನಾವು ದೈಹಿಕ ಆರೋಗ್ಯನ ಇಟ್ಕೊಳ್ಳೋಕ್ಕೋಸ್ಕರ ಹೇಳಿದಾಗ ವ್ಯಾಯಾಮ ಇರಬಹುದು, ಯೋಗ ಇರಬಹುದು, ಎಕ್ಸಸೈಸ್ ಅಂತ ಏನು ಹೇಳ್ತೀರಿ, ಏನಾದರೂ ಆಗಲಿ ಅದು ದೈಹಿಕವಾಗಿ ಒಂದು ಕೆಲಸ ಕೊಡುವಂಥದ್ದಾಗಿರ್ಬೋದು, ಅಂಥ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ. ಎರಡನೇದು ಹೇಳಿ ಮಾನಸಿಕ ಆರೋಗ್ಯನ ಇಟ್ಕೊಳ್ಳೋದಕ್ಕೆ ಹೆಲ್ಪಿಂಗ್ ಬಿಹೇವಿಯರ್ ಅಂತ ಹೇಳ್ತೀರಿ ನಾವು, ಅಥವಾ ಇನ್ನೊಂದು ಒಂದು ಸಮಾಜಮುಖಿಯಾದಂಥ ಒಂದು ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಂತಾಗಿರ್ಬಹುದು, ಅಥವಾ ಒಂದು ಮಕ್ಕಳು ಸಣ್ಣ ಮಕ್ಕಳಾಯಿತು ಅಂತಂದರೆ ಕೋಆಪರೇಟಿವ್ ಬಿಹೇವಿಯರ್, ಒಬ್ಬರ ಜೊತೆ ಸೇರಿಕೊಂಡು ನಾವು ಹೇಗೆ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ದೇಶ ಬಹಳ ವಿಭಿನ್ನವಾದಂಥ ದೇಶ, ಯಾಕಂದರೆ ಭಾಷೆ ಆಗಿರ್ಬೋದು, ನಮ್ಮ ಆಚರಣೆಗಳಾಗಿರ್ಬಹುದು, ಸಂಸ್ಕೃತಿಗಳಾಗಿರ್ಬೋದು, ಇಂಥದ್ರಲ್ಲಿ ಎಲ್ಲರ ಜೊತೆನೂ ಸೇರಿಕೊಂಡು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ, ಅದ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋದು ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ಅವರ ಜೊತೆ ಅರಿವಿನ ಮೂಡಿಸೋದು ನಮ್ಮ ಕರ್ತವ್ಯ ಆಗುತ್ತೆ. ಆ ಇದರಿಂದ ಅದು ಅದೇ ಹೆಲ್ಪ್ ಆಗುತ್ತೆ ನಮಗೆ. ಇಲ್ಲಾಂತಂದ್ರೆ ವ್ಯತ್ಯಾಸ ಆಗುತ್ತೆ. ಈಗ ಮನೆಯಲ್ಲಿ ನಾವು ಒಂದೇನೋ ಆಚರಣೆ ಮಾಡ್ತಾ ಇರ್ತೀನಿ, ಬಟ್ ಆಚೆ ಬಂದಾಗ ಡಿಫ್ರೆಂಟ್ ಆಗಿರುತ್ತೆ ಸಿಚುಯೇಷನ್ನು. ಮನೆಯಲ್ಲೂ ಏನಿದೆ ಆಚೆನೂ ಯಾವ ಥರ ಇದೆ ಅನ್ನೋದು ಒಂದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡ್ತಾರೆ ಬಯಲ್ ಹೇಳಿದ ತಕ್ಷಣ ಗೊತ್ತಾಗೋದಿಲ್ಲ. ಅಂತ ಒಂದು ಸಿಚುಯೇಷನ್ಗಳಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋದು, ತೋರಿಸೋದಾಗಲಿ, ಮಾಡೋದು, ಇನ್ವಾಲ್ವ್ ಮಾಡೋದಾಗಲಿ, ಆದಾಗ ಏನಾಗುತ್ತೆ ಅಂದರೆ ಅದು ಹೆಲ್ಪ್ ಆಗುತ್ತೆ. ಕೋಪ್ ಅಪ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಕೋಪ ಅಂದರೆ ಅದಕ್ಕೆ ಅಡ್ಜಸ್ಟ್ ಆಗುವಂಥ ಸಿಚುಯೇಷನ್ನು. ಕೆಲವು ಸತಿ ಮಕ್ಕಳು ಏನಾಗುತ್ತೆ ಅದಕ್ಕೆ ಅಡ್ಜಸ್ಟೇ ಆಗೋದಿಲ್ಲ. ನಾವು ಸ್ಕೂಲಿಗೆ ಬಂದು ಇದು ಯಾಕೆ ಅಡ್ಜಸ್ಟ್ ಆಗಲ್ಲ, ಮನೆಯಲ್ಲಿ ಆ ಥರ ಇದೆ, ಇಲ್ಲೇ ಆ ಥರ ಹಿಂಗಿದೆ ಅಂದಾಗ ಅದಕ್ಕೆ ಒಂದು ವೈಜ್ಞಾನಿಕವಾದಂತಹ ಒಂದು ವಿವರಣೆಯನ್ನು ಕೊಡಬೇಕಾಗುತ್ತೆ. ಆ ವೈಜ್ಞಾನಿಕವಾದ ವಿವರಣೆಯನ್ನು ಕೊಟ್ಟಿಲ್ಲ ಅಂದಾಗ ಮಗುಗೆ ಏನಾಗುತ್ತೆ ಅಂತಂದ್ರೆ ಆ ವ್ಯತ್ಯಾಸ ಗೊಂದಲ, ಆವಾಗಲೇ ಹೇಳೋದ್ರಿಂದ ಗೊಂದಲಗಳು ಸೃಷ್ಟಿ ಆಗ್ತವೆ. ಗೊಂದಲಗಳು ಸೃಷ್ಟಿ ಆದಾಗ ಏನಾಗುತ್ತೆ ಮಾನಸಿಕ ಬೆಳವಣಿಗೆಯಲ್ಲಿ ಕುಂಠಿತವಾಗ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಅದು
0: ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ವಿಷಯದ ಕುರಿತು ಬಹಳಷ್ಟು ವಿವರವಾದ ಮಾಹಿತಿಯನ್ನು ಕೊಟ್ಟರಿ. ವಿತ್ ರೆಸ್ಪೆಕ್ಟ್ ಟು ದಾಟ್, ಈಗ ಈ ಮೊಬೈಲ್ ಅಡಿಕ್ಷನ್ ದಿಂದ ಹೊರಗೆ ಬರಲಿಕ್ಕೆ ಆಚೆ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊಬೈಲ್ ಫ್ರೀ ಆಗಬೇಕು ಅಂತ ಇದ್ದಾರೆ, ಬಟ್ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಬಹಳಷ್ಟು ಕೆಲಸ ಮೊಬೈಲ್ ಮಾಡ್ತಾ ಇದೆ. ಹೋದರೆ ಅದನ್ನು ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ನಾನು ಮೊಬೈಲಿಂದ ಬರೀ ನೆಗೆಟಿವ್ ಅಂತ ಇಲ್ಲ, ಪಾಸಿಟಿವ್ ಇದೆ. ಪಾಸಿಟಿವ್ ಅಂದರೆ ನಾವು ತೊಗೊಂಡು ಹೋಗ್ತಾ ಇದ್ದೀರಿ, ಆದರೆ ಅದನ್ನು ಹೇಳಿದ್ದಲ್ಲ, ಕೆಲವು ನಾವು ಎಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಬರೋದಿಲ್ಲ. ಅದನ್ನು ವ್ಯಕ್ತಿಗೆ ಇಂಥ ವ್ಯಕ್ತಿಗೆ ಬದಲಾವಣೆಗಳಿವೆ. ನಾವು ಕೆಲವರು ಬರೀ ಒಂದು 10 ನಿಮಿಷ ನೋಡ್ಬೋದು, ಕೆಲವರು 1 ಅವರ್ ನೋಡ್ಬೋದು, ಆದರೆ ಅವರಲ್ಲಿ ಏನೇ ದೈಹಿಕವಾದ ಮಾನಸಿಕ ಬದಲಾವಣೆಗಳಾಗಿರೋದಿಲ್ಲ. ಆದರೆ ಕೆಲವರಿಗೆ ಕೆಲವು ಅದು 1/2 ಗಂಟೆ ನೋಡಿರ್ತಾರೆ, ಬಟ್ ಅವರಲ್ಲಿ ಬದಲಾವಣೆಗಳಾಗ್ತವೆ. ಇದು ವ್ಯಕ್ತಿಗತವಾದಂಥದ್ದು. ಅದೇ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತೀರಿ ಅನ್ನೋದು ಮುಖ್ಯ ಆಗ್ತವೆ. ಯಾಕಂತಂದರೆ ಇನ್ಫಾರ್ಮೇಷನ್ ಇವತ್ತಿನ ದಿನ ನಾವಾದರೆ ನಾವು ಓದೋ ಟೈಮಲ್ಲೆಲ್ಲ ಹೇಗಿತ್ತು ಅಂದರೆ ನಾವು ಲೈಬ್ರರಿಗೆ ಹೋಗಬೇಕಾಗಿತ್ತು, ಅಥವಾ ನಮ್ಮ ಟೀಚರ್ಸ್ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಈಗ ಹಂಗಲ್ಲ, ಎಲ್ಲನೂ ನಮ್ಮ ಫಿಂಗರ್ ಟಿಪ್ ಅಲ್ಲ ಇದೆ, ಕೂತ್ಕೊಂಡೆ ಟಕ್ ಟಕ್ ಟಕ್ ಅಂತ ನೋಡ್ಕೊಬಹುದು. ಬಟ್ ಏನಂದ್ರೆ ಪ್ರಾಬ್ಲಮ್ ಇಲ್ಲಿ, ಗೊಂದಲ ಸೃಷ್ಟಿಯಾಗಿರೋದು ಏನು ಅಂತಂದ್ರೆ ಇನ್ಫಾರ್ಮೇಶನ್ ಓವರ್ಫ್ಲೋಯಿಂಗ್. ಆ ವಿಷಯ ಏನಿದೆ ಅಂತಂದ್ರೆ ಯಥೇಚ್ಛವಾಗಿ ಸಿಗ್ತಾ ಇದ್ದಾವೆ ವಿಷಯಗಳು, ಬಟ್ ಪ್ರಶ್ನೆ ಇಲ್ಲಿ ಏನಂತಂದ್ರೆ ಆ ವಿಷಯಗಳು ಎಲ್ಲ ವೈಜ್ಞಾನಿಕವಾಗಿದೆಯಾ,
0: ಎಕ್ಸಾಕ್ಟ್ಲಿ
1: ಅದಕ್ಕೆ ಸಂಶೋಧನೆ ಆದ ಒಂದು ಸಂಶೋಧನೆ ಎವಿಡೆನ್ಸ್ ಇದೆಯಾ ಅನ್ನೋದು ಖಾತ್ರಿ ಇಲ್ಲ. ನಮಗಾದ್ರೆ ಹೇಳಿದ್ನಲ್ಲ, ಲೈಬ್ರರಿಗೆ ಹೋಗ್ತಾ ಇದ್ರೆ ತಕ್ಕಂಗೆ ಟೆಕ್ಸ್ಟ್ ಬುಕ್ ಕೂತ್ಕೊಂಡು ಓದ್ತಾ ಇದ್ರೆ ಅದರಿಂದ ಇರ್ತಾ ಇತ್ತು, ಯಾರ ರೆಫರೆನ್ಸ್ ಎತ್ತ ಎಲ್ಲ ಸಿಗ್ತಾ ಇತ್ತು, ಅದು ಸೈಂಟಿಫಿಕ್ ಆಗಿ ಇರ್ತಾ ಇತ್ತು, ಸಾಲಿಡ್ ಎವಿಡೆನ್ಸ್ ಇರೋದದು. ಅದೇ ರೀತಿ ನಮ್ಮ ಟೀಚರ್ಸ್ಗಳು ಕ್ಲಾಸಲ್ಲಿಗಳು ಹಿಂಗೆ ಹಾಗೆ ಆತ ಇದ್ದಾಗ ನಮಗೂ ಒಂದೊಂದು ಓ ಇಂಥ ನಮ್ಮ ಟೀಚರ್ ಹೇಳಿದ್ದಾರೆ ತಿಳ್ಕೊಂಡಿದ್ದು ಬಂದು ಹೇಳೋವಂಥ ಪರಿಸ್ಥಿತಿ. ಈಗ ಹಂಗಲ್ಲ, ಟೀಚರ್ ಇಲ್ಲ, ಯಾರೂ ಇಲ್ಲ, ಇವರೇ ನೋಡ್ಕೊಂಡಾಗ ಇವರೊಂದು ಇನ್ಫಾರ್ಮೇಶನ್ ಅಲ್ಲೊಂದು ಇರುತ್ತೆ, ಅಲ್ಲೊಂದು ಮಗುಗೆ ಗೊಂದಲ ಆಗಲಿ ಅಥವಾ ಯಾವ ನಮಗೆ ದೊಡ್ಡ ದೊಡ್ಡವ್ರಿಗೆ ಆಗಲಿ ವ್ಯಕ್ತಿಗೆ ಗೊಂದಲ ಇರ್ತವೆ. ಇವ್ರು ಹೇಳ್ತಾರೆ ಸರಿನಾ, ಅವ್ರು ಹೇಳ್ತಾರೆ ಸರಿನಾ, ಅದನ್ನು ಪರಾಮರ್ಶೆ ಮಾಡಿ ತಿಳ್ಕೊಳ್ಳುವಂಥ ವ್ಯವಧಾನನೂ ಇಲ್ಲ. ಆ ರೀತಿ ಪರಿಸ್ಥಿತಿ ಆಗೋಗ್ಬಿಟ್ಟು ಏನಾಗಿದೆ, ಅದು ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲನ ನಾವು ಕಡಿಮೆ ಮಾಡ್ಕೊಳ್ಬೇಕಾಗಿದೆ. ಆ ಅನ್ನೆಸೆಸರಿ ಇನ್ಫಾರ್ಮೇಷನ್ನ ಬ್ಲಾಕ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಆಮೇಲೆ ವೈಜ್ಞಾನಿಕವಾದಂಥ ವಿಷಯಗಳನ್ನು ಮತ್ತು ಅಸತ್ಯಾಸತ್ಯತೆಗಳನ್ನು ಮಾತ್ರ ನಾವು ಆಕ್ಸೆಸ್ ಮಾಡೋ ರೀತಿಯಲ್ಲಿ ಒಂದು ನ್ಯಾವಿಗೇಟ್ ಮಾಡೋದು ಬಹಳ ಮುಖ್ಯ ಅಂತ ನನ್ನ ಅನಿಸಿಕೆ.
0: ಸರ್, ತಾವು ವಿದ್ಯಾರ್ಥಿಯ ಒಂದು ಜೀವನದ ಬಗ್ಗೆ ಹೇಳಿದ್ರಿ, ಪಾಠದ ಬಗ್ಗೆ ತಾವು ಹೇಳಿದ್ರಿ, ಇನ್ಫಾರ್ಮೇಶನ್ ಓವರ್ಲೋಡ್ ಬಗ್ಗೆ ಹೇಳಿದ್ರಿ, ಒಂದು ಪ್ರಶ್ನೆ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಈಗ ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ಏನಾದರೂ ಒಂದು ವಿಷಯದ ಬಗ್ಗೆ ನಮ್ಮ ಗುರುಗಳು ಹೇಳ್ತಿದ್ರು, ನಾಳೆ ಈ ವಿಷಯದ ಮೇಲೆ ಪಾಠ ಮಾಡ್ತೇನೆ, ಆದರೆ ಒಂದು ಸ್ವಲ್ಪ ಓದಿ ಬನ್ನಿ ಅಂತ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಆ ಎಕ್ಸೈಟ್ಮೆಂಟ್ ಯಾರು ಕಿಲ್ ಮಾಡ್ತಾ ಇದ್ದಾರೆ ಅಂದರೆ, ಅದೇ ಒಂದು ವಿಷಯ ನಾಳೆ ಕಲಿಸ್ತೇನೆ ಅಂತ ಹೇಳಿದರೆ ಸಾಕು, ಮಕ್ಕಳು ಆ ಎಕ್ಸೈಟ್ಮೆಂಟ್ ಕಿಲ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಯೂಸಿಂಗ್ AI ಟೂಲ್ಸ್. AI ಟೂಲ್ಸ್ಗಳ ಮುಖಾಂತರ ಅದು ಗಣಿತ ಆಗಿರಲಿ ಯಾವುದೇ ಒಂದು ವಿಷಯ ಆಗಲಿ, ಒಂದು ಪ್ರಾಬ್ಲಮಿಗೆ ಒಂದು ಫಾರ್ಮುಲಾ ಕಲಿಸ್ತಾರೆ, ಆದರೆ ಅದೇ ಫಾರ್ಮುಲಾ ಈಗ AI ಆಗಿಬಿಟ್ಟಿದೆ. ಹೌ ಈಸ್ ಇಟ್ ಬೀಯಿಂಗ್ ಮಿಸ್ಯೂಸ್ಡ್ ಆ ಟೆಕ್ನಾಲಜಿ?
1: ಇಲ್ಲಿ ಮಿಸ್ಯೂಸ್ ಅಂತ ಆಗಲಿ, ಯಾವಾಗ ನಾವು ಸಮಾಜದಲ್ಲಿ ನಾವು ಟೆಕ್ನಾಲಜಿಕಲಿ ಡೆವಲಪ್ ಆಗ್ತಾ ಇದ್ದೀರಿ ಅಂತ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಒಂದೊಂದೇ ಕೊಂಡಿನ ನಾವು ಕಡಿಮೆ ಮಾಡ್ಕೊಂಡು ಬರ್ತಾ ಇರ್ತೀರಿ. ಹೈಯರ್ ಲೆವೆಲ್ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಆ ಲೋಯರ್ ಲೆವೆಲ್ದು ನಮಗೆ ನಾಲೆಜ್ಗಳು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಅದಕ್ಕೆ ತಕ್ಕಂಗೆ ಪರಿಸ್ಥಿತಿ ಇವಾಗ ಮುಂದೆ AI ಇಂಟ್ರೊಡ್ಯೂಸ್ ಆಗಿದೆ, ಮುಂದೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಅದನ್ನು ಯಾವ ರೀತಿ ನಮಗೆ ತೊಂದರೆ ಆಗದೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ಬೇಕು, ಮತ್ತು ಯಾವ ಕ್ಷೇತ್ರಗಳಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ನಾವು ಒಂದು ಪ್ರಾಪರ್ ಡೈರೆಕ್ಷನ್ನ ಈಗಲೇ ಒಂದು ಮಾಡಿಕೊಂಡಾಗ ಅದು ಬಹಳ ಹೆಲ್ಪ್ ಆಗುತ್ತೆ. ಇಲ್ಲಾಂತಂದರೆ ತಿರ್ಗಾ ನಾಳೆ ದಿನ ನಾವು ಓದೋವಾಗೆಲ್ಲ ಮೊಬೈಲ್ ಅಡಿಕ್ಷನ್ ಅಂತ ಬಂತು, ಅದಕ್ಕೆ ಮುಂಚೆ ಟೆಕ್ನಾಲಜಿ ಅಡಿಕ್ಷನ್ ಅಂತ ಬಂತು, ಈಗ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂತ ಬಂತಿದೆ, ಕೆಲವು ಪರ್ಟಿಕ್ಯುಲರ್ ವೆಬ್ಸೈಟ್ಗಳು ಫೇಸ್ಬುಕ್ ಅಡಿಕ್ಷನ್ ಅಂತ ಬಂದಿದೆ, ವಾಟ್ಸಪ್ ಅಡಿಕ್ಷನ್ ಅಂತ ಬಂದಿದೆ, ಒಂದೊಂದಕ್ಕೂ ಒಂದೊಂದು ಬರ್ತಾ ಇದೆ. ನಾಳೆ ದಿನ ಎಐ ಅಡಿಕ್ಷನ್ ಅನ್ನೋ ಥರದ ಬರ್ಬೋದು ಅದು. ಬಟ್ ಅದಕ್ಕೋಸ್ಕರ ನಾನು ಹೇಳೋದಂತಂದ್ರೆ ಈಗಲೇ ನಾವು ಎಚ್ಚೆತ್ಕೊಂಡು ಆ ಒಂದು ಫೀಲ್ಡಲ್ಲಿ ಯಾರಿದ್ದಾರೆ ಎಕ್ಸ್ಪರ್ಟ್ಗಳು, ಅದರಲ್ಲಿ ಅದರದ ಇತಿಮಿತಿಗಳೇನು, ಅದರಿಂದ ಏನು ಬೆನಿಫಿಟ್ ಇದೆ, ಏನೇನು ತೊಂದರೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಈಗಲೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತು ಅಂತಂದರೆ ಶಾಲಾ ದಿನಗಳಲ್ಲೇ ಮುಂದೆ ಅದನ್ನು ಕಡಿಮೆ ಮಾಡಬಹುದು. ನಾನು ಹೇಳೋದು ಟೋಟಲಿ ಟೆಕ್ನಾಲಜಿಯಿಂದ ನಾವು ದೂರ ಹೋಗೋದಕ್ಕೆ ಆಗೋದಿಲ್ಲ, ಬಟ್ ಅದನ್ನು ತೊಂದರೆಗಳು ಹೇಳಿದ್ನಲ್ಲ, ಅದು ದೇಹದ ಮೇಲಾಗಿರ್ಬೋದು, ಮನಸ್ಸು ಮೇಲಾಗಿರ್ಬೋದು, ಸಮಾಜದ ಮೇಲೆ ನೆಗೆಟಿವ್ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ತಡೆಗಟ್ಟೆ ಮಾಡೋದು ಖಂಡಿತವಾಗಿದ್ದೇನೆ.
0: ಸ್ನೇಹಿತರೆ, ಇದಾಗಿತ್ತು ಮೊಬೈಲ್ ಅಡಿಕ್ಷನ್, ಸ್ಕ್ರೀನ್ ಅಡಿಕ್ಷನ್ ಅಥವಾ ಮೊಬೈಲ್ ವ್ಯಸನದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಶ್ರೀನಿವಾಸ್ ಎಂ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಿನಿಂದ. ಡಾಕ್ಟರ್ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ, ವಿವರವಾದ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ನಾನು ಹೇಳೋದು ಇಷ್ಟೇ, ನಾವು ಟೆಕ್ನಾಲಜಿಯಿಂದ ದೂರ ಹೋಗೋಕ್ಕಾಗಲ್ಲ, ಪ್ರಪಂಚ ಬೆಳೀತಾ ಇದೆ, ಅದೇ ರೀತಿ ನಾವು ಬೆಳಿಬೇಕಾಗತ್ತೆ. ಬೆಳೆಯೋದು ಯಾವ ರೀತಿ ಎಂದರೆ ಪರಿಸ್ಥಿತಿಯ ಈಗಿನ ಪರಿಸ್ಥಿತಿಯಲ್ಲಿ ಯಾವ ಟೆಕ್ನಾಲಜಿ ಡೆವಲಪ್ ಆಗಿದೆ, ಏನು ಬೇಕಾಗಿದೆ, ನಮಗೆ ಅವಶ್ಯಕತೆ ಏನಿದೆ, ಅವಶ್ಯಕತೆಗೆ ತಕ್ಕಂಗೆ ನಾವು ಉಪಯೋಗಿಸ್ಕೊಂಡಾಗ ಯಾವುದೂ ತೊಂದರೆ ಆಗಲ್ಲ. ಅವಶ್ಯಕತೆ ಮೀರಿ ಯಾವುದೇ ಒಂದು ಹೆಚ್ಚಿನ ಸಮಯನ ಕೊಟ್ಟು ನಮ್ಮ ಒಂದು ದೇಹದ ಮೇಲೆ ಅವು ನಮ್ಮ ನಿಯಂತ್ರಣ ಸಾಧಿಸೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಅದು ಅಡಿಕ್ಷನ್ ಅಂತ ಕನ್ಸಿಡರ್ ಮಾಡೋಕೆ ಹೋಗ್ತೀರಿ. ಆ ರೀತಿ ಹೋಗೋದಕ್ಕೂ ಬೇಡ ನಮಗೆ. ಸೊ ಎಲ್ಲ ಯಾವುದೇ ಒಂದು ಟೆಕ್ನಾಲಜಿ ನಾನು ಉಪಯೋಗಿಸ್ಬೇಕಾಗ ಅಂತ ಅಂದಾಗ ಅದು ಒಂದು ರೀತಿಯಲ್ಲಿ ಇತಿಮಿತಿ ಇರಲಿ, ಇತಿಮಿತಿ ಇರಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಫ್ಯಾಂಟಾಸ್ಟಿಕ್ ಸರ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ಧನ್ಯವಾದಗಳು. ಧನ್ಯವಾದ.
0: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾಕ್ಟರ್ ಶ್ರೀನಿವಾಸ್ ಎಂ ಅವರಿಗೆ ಧನ್ಯವಾದ ತಿಳಿಸುತ್ತ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬಳಗ, ಗಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ಮೀನು ಧ್ವನಿ 90.4 FM, ಇದು KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಆತ್ಮೀಯ ಸ್ನೇಹಿತರೆ, ಶುಭ ರವಿವಾರದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಎಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಮದುವೆ ಆಗಿರಲಿ, ಬರ್ಡೇ ಪಾರ್ಟಿ ಆಗಿರಲಿ, ವೆಲ್ಕಮ್ ಡ್ರಿಂಕ್ ಅಟ್ ಲೀಸ್ಟ್ ನಮ್ಮ ಬಾಲ್ಯದ ದಿನಗಳಲ್ಲಿ ರಸ್ನ ಕೊಡ್ತಿದ್ರು. ವೇಣು ಧ್ವನಿಯ ಆರಂಭದಲ್ಲಿ ಅಂದ್ರೆ ಓಪನಿಂಗ್ ನಲ್ಲಿ ಒಂದು ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಸ್, ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ, ತದನಂತರ ವಿಷಯ. ಎಸ್, ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಬರೀ ಗೀತೆಗಳು ಅಲ್ಲ, ನನ್ನ ಮಾತು, ಮಾಹಿತಿ ಅಂಡ್ ಮನರಂಜನೆ. ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ರವಿವಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ್ ಏನಪ್ಪ ಮಾತನಾಡುವೆ ಅನ್ನೋ ಕುತೂಹಲಕ್ಕೆ ಒಂದೇ ಒಂದು ಉತ್ತರ. ಆತ್ಮೀಯ ಸ್ನೇಹಿತರೆ, ದೊಡ್ಡವ್ರು ನೋಡ್ರಿ, ಬಾಲ್ಯದಲ್ಲಿ ನಾವು ಎಲ್ಲರೂ ಖುಷಿಯಿಂದ ಇದ್ವಿ, ಕಾರಣ ಇಲ್ಲದೆ ಖುಷಿಯಿಂದ ಇದ್ವಿ. ಯಾವುದೇ ನೀವು ಮದುವೆಗೆ ಹೋದ್ರೆ ಮದುವೆಯಲ್ಲಿ ಚಿಕ್ಕ ಮಕ್ಕಳು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡ್ತಿರ್ತಾರೆ, ಫುಲ್ ಖುಷಿಯಲ್ಲಿರ್ತಾರೆ. ಆದ್ರೆ ನಾವು ಹಿರಿಯರು, ಎಸ್ ಆತ್ಮೀಯ ಸ್ನೇಹಿತರೆ, ಜವಾಬ್ದಾರಿ ಅನ್ನೋ ಗುಡ್ಡದ ಹಿಂದೆ ನಮ್ಮ ನಗು ಎಸ್ ಹೋಗಿ ಕಣ್ಣಾಮುಚ್ಚೆ ಆಡ್ತಾ ಇದೆ. ಆ ಜವಾಬ್ದಾರಿ ಅನ್ನೋ ಗುಡ್ಡದ ಹಿಂದೆ ಇರೋ ನಗುವನ್ನ ಹುಡುಕ್ಯಾಡ್ ತಗೊಂಡ್ಬರೋ ಕೆಲಸ ನನ್ನದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ನಮ್ಮ ಅಡಲ್ಟ್ ಪ್ರಾಬ್ಲಮ್ಸ್. ಆತ್ಮೀಯ ಸ್ನೇಹಿತರೆ, ಹೆಂಗೆ ನಾವು ದೊಡ್ಡವರಾದ್ವಿ ವಿಭಿನ್ನ ರೀತಿಯ ಸಮಸ್ಯೆಗಳು ನಮ್ಮ ಮುಂದೆ ಬಂತು. ನನ್ನ ಜೀವನ, ನಿಮ್ಮ ಜೀವನದಲ್ಲಿ ಸಾಮಾನ್ಯ ವಿಷಯ ಅದು ನೋವು ಅಂಡ್ ಸಮಸ್ಯೆ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ಸಮಸ್ಯೆಗಳ ಬಗ್ಗೆ ನಾನು ಮಾತನಾಡುವೆ. ಆ ಸಮಸ್ಯೆಗಳನ್ನ ಹೇಗಪ್ಪ ಎದುರಿಸೋದು ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ. ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರುದೋನಿ 90.4 FM KLE ಕನಸುರಿ.

ಇವತ್ತಿನ ವಿಷಯ ಸಮಸ್ಯೆಗಳನ್ನ ಹೇಗೆ ಎದುರಿಸುವುದು. ಸ್ನೇಹಿತರೆ, ಬಾಲ್ಯದಲ್ಲಿ ಕಾರಣ ಇಲ್ಲದ ನಗ್ತಿದ್ವಿ, ಖುಷಿಯಾಗಿ ಇರ್ತಿದ್ವಿ. ಈಗ ಕಾರಣ ಬೇಕು. ಕಾರಣ ಬಂದ್ರೂ ಕೆಲವರು ನಗ್ತಾರೆ, ಕೆಲವರು ನಗುದಿಲ್ಲ. ಸೊ ನಡೀರಿ ಸ್ನೇಹಿತರೆ, ನಮ್ಮ ಅಡಲ್ಟ್ ಪ್ರಾಬ್ಲಮ್ಸ್, ಹೆಂಗೆಂಗೆ ನಾವು ದೊಡ್ಡವರಾದ್ವಿ, ವಯಸ್ಸಾತು, ಆ ಸಮಸ್ಯೆಗಳು ಎದುರಿಗೆ ಬಂದಾಗ ಯಾವ ರೀತಿ ನಾವು ಅದರ ತಯಾರಿ ಇಟ್ಕೋಬೇಕು. ಚಿಕ್ಕದಾಗಿ ಮೊದಲನೇದಾಗಿ ಹೇಳಂದ್ರೆ, ನೀವು ನಗ್ತೀರಾ, ಅದು ಅತಿ ಶೀಘ್ರದಲ್ಲಿ ಮುಂಜಾನೆ ಹೇಳುವುದು. ಸ್ನೇಹಿತರೆ, ಮುಂಜಾನೆ ಜಲ್ದಿ ಹೇಳುವುದೇ ಇದಕ್ಕೆ ಒಂದು ರಾಮಬಾಣ. ಈಗ ನೀವು ಅಂತಿರ್ಗಿ ಗೋಮಾರಾಯ ಮಂಜುನಾಥ ಹೆಂಗ, ನಾನು ಏನಂದೆ, ನಿಮ್ಮ ಸಮಸ್ಯೆಗಳಿಗೆ ತಯಾರಿ ಮಾಡಿಸೋ ಇವತ್ತಿನ ಕಾರ್ಯಕ್ರಮದಲ್ಲಿ ಟಿಪ್ಸ್ ಕೊಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಮೊದಲನೇ ಟಿಪ್ಪು, ಮುಂಜಾನೆ ಜಲ್ದಿ ಹೇಳಿ. ಈಗ ರವಿವಾರ ಅಂದ ಕೂಡಲೇ ಎಲ್ಲರೂ ಅಯ್ಯಪ್ಪ ಅಯ್ಯೋ ಏನು ಮಾರಾಯ, ಈಗಾರು ಎದ್ನಿ ಮತ್ತೆ ಹೇಳಾಕತ್ತಿ, ಜಲ್ದಿ ಹೇಳ್ಬೇಕು, ಆಯ್ತು ಹೋಗಿ ಮಕ್ಕೊಂಡು ನಾಳೆ ಜಲ್ದಿ ಹೇಳ್ತೇನಂತ ಹೋಗಿ ಮಕ್ಕೊಳಕ್ ಹೋಗ್ಬೇಡ್ರಿ ಆತ್ಮೀಯ ಸ್ನೇಹಿತರೆ. ಸೊ ಮೊದಲನೇ ಪಾಯಿಂಟ್, ಜಲ್ದಿ ಹೇಳುವುದು. ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರೆ ಅವೇನು ಧ್ವನಿ ನಾನಿ ಬಾಂಚ್ ಬರೋ ಫ್ಯಾಮ್, ಇದು KLE ಕನಸು ರೀ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.

0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೇನೆ, ನಮ್ಮ ಜೀವನದಲ್ಲಿ ನಾವು ಹೆಂಗೆಂಗೆ ದೊಡ್ಡವರಾಗ್ತೇವೆ, ವಿಭಿನ್ನ ರೀತಿಯ ಸಮಸ್ಯೆಗಳು ಮುಂದೆ ಬರ್ತಾವೆ. ಆ ಸಮಸ್ಯೆಗಳನ್ನ ನೋಡಿ ಎದುರಿಸಬೇಕು ಅಂದ್ರೆ ತಯಾರಿಕೆ ಬೇಕು. ಆ ತಯಾರಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಟಿಪ್ಸ್ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಕೊಟ್ಟೆ ಮುಂಜಾನೆ ಜಲ್ದಿ ಹೇಳಿ, ಎರಡನೇದಾಗಿ ಉತ್ತಮ ವ್ಯಾಯಾಮ ಮಾಡಿ. ಸ್ನೇಹಿತರೆ, ಶರೀರ ರೆಡಿ ಇದ್ರೇನೆ ನಲ್ರಿ ನಿಮ್ಮ ಜೀವನದ ಸಮಸ್ಯೆಗಳನ್ನ ನೀವು ಎದುರಿಸಬಹುದು. ನಿಮಗೆ ಮೊಣಕಾಲು ನೋವು, ಬೆನ್ನು, ಅದು ಇದು ಸಮಸ್ಯೆ ಇದ್ರ ಇನ್ನಿತರ ಸಮಸ್ಯೆಗಳನ್ನ ಹೇಗಪ್ಪ ಎದುರಿಸ್ತೀರಾ? ಸೊ ಸ್ನೇಹಿತರೆ, ಯು ಹ್ಯಾವ್ ಟು ವರ್ಕ್ ಔಟ್ ರೆಗ್ಯುಲರ್ಲಿ ಅಂಡ್ ಫೇಸ್ ದ ಪ್ರಾಬ್ಲಮ್ಸ್. ನಡೀರಿ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಿಮ್ಮ ಜೀವನದಲ್ಲಿ ಇರೋ ಸಮಸ್ಯೆಗಳನ್ನ ಹೇಗೆ ಎದುರಿಸೋದು ಅದರ ಬಗ್ಗೆ ನಾನು ಟಿಪ್ಸ್ ಕೊಡ್ತಾ ಇದ್ದೇನೆ. ವ್ಯಾಯಾಮ ಮಾಡಿ, ಬರೀ 10-20 ನಿಮಿಷ ಅಷ್ಟೇ. ಬಾಡಿ ರೆಡಿ ಮಾಡ್ಕೊಂಡಿಟ್ಕೊಳ್ಳಿ, ಸಮಸ್ಯೆ ಯಾವುದೇ ಬರಲಿ ನೀವು ರೆಡಿ ಆಗಿರ್ತೀರಾ. ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.

KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಕಾರ್ಯಕ್ರಮದಲ್ಲಿ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ನಿಮ್ಮ ಜೀವನದಲ್ಲಿ ನೀವು ತಯಾರಿಕೆ ಹೇಗೆ ಮಾಡಬಹುದು? ಮೂರು ಪಾಯಿಂಟ್ ಆಯ್ತಪ್ಪ, ಇಲ್ಲ ಮೂರನೇ ಪಾಯಿಂಟ್ ಬಂದಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಉತ್ತಮ ಆಹಾರ ನೋಡಿ ಇವೆಲ್ಲ ವಿಷಯಗಳು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ನಿಮ್ಮ ಸಮಸ್ಯೆ ಜೀವನದಲ್ಲಿ ಏನೇ ಇರಲಿ ಆತ್ಮೀಯ ಸ್ನೇಹಿತರೆ, ಅದಕ್ಕೆ ನಿಮ್ಮ ಶರೀರ ನಿಮ್ಮ ಮನಸ್ಸು ರೆಡಿ ಇಲ್ಲ ಅಂದ್ರೆ ಈಗ ಮನಸ್ಸನ್ನ ಹೇಗೆ ರೆಡಿ ಮಾಡ್ಕೋಬಹುದು? ಸ್ನೇಹಿತರೆ, ಉತ್ತಮ ಆಹಾರದಿಂದ ಉತ್ತಮ ಮನಸ್ಸು ಅಂದ್ರೆ ಬ್ರೈನ್ ಗಟ್. ಇಫ್ ಯು ಹ್ಯಾವ್ ಅ ಹೆಲ್ದಿ ಸ್ಟಮಕ್ ಯು ವಿಲ್ ಹ್ಯಾವ್ ಅ ಹೆಲ್ದಿ ಮೈಂಡ್. ಹಂಗ ಆತ್ಮೀಯ ಸ್ನೇಹಿತರೆ, ಮುಂಜ್ ಮುಂಜಾನೆ ಅದ ಬಿರಿಯಾನಿನೋ ಗೋಬಿ ಮಂಚೂರಿಯನ್ ತಿಂದ್ರೆ ಇಡೀ ದಿನ ಹೆಂಗ ಹೋಗುತ್ತೆ ನಿಮಗೂ ಗೊತ್ತು ನಮಗೂ ಗೊತ್ತು. ಆದ್ರೆ ಬಿರಿಯಾನಿ ಆ್ಯಂಡ್ ಗೋಬಿ ಮಂಚೂರಿಯನ್ ಟೇಸ್ಟಿ ಆಗಿರುತ್ತೆ, ಬಟ್ ಅದು ತಿನ್ನಲಿಕ್ಕೆ ಹೋಗ್ಬೇಡಿ. ಯಾವತ್ತಾದ್ರೂ ಅಪರೂಪಕ್ಕೆ ತಿಂದ್ರೆ ಹೌದು, ಆದ್ರೆ ಆತ್ಮೀಯ ಸ್ನೇಹಿತರೆ ಅತಿ ಹೆಚ್ಚು ಎಸ್ ಉತ್ತಮ ಆಹಾರ ಎಸ್ ಸೇವನೆ ಮಾಡಬೇಕು. ಈಗ ಉತ್ತಮ ಆಹಾರ ಏನೋಪ್ಪ ಮಂಜುನಾಥ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಅತಿ ಹೆಚ್ಚಿನ ತರಕಾರಿ ಅತಿ ಹೆಚ್ಚಿನ ಫ್ರೂಟ್ಸ್ ಇದರ ಸೇವನೆ ಮಾಡಿದ್ರೆ ನೀವು ರೆಡಿ ಆಗಿರ್ತೀರಾ. ಎಸ್ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳನ್ನ ಹೇಗಪ್ಪ ಎದುರಿಸೋದು ಅದಕ್ಕೆ ತಯಾರಿ ಹೇಗ್ ಮಾಡೋದು ಅಂತೇನೆ ಕಾರ್ಯಕ್ರಮದ ವಿಷಯ. ಹಾಡನ್ನ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರೆ ನಾವೇನದು 90.4 FM ಇದು KLEK ನಸುರೈ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದಲ್ಲ ಆತ್ಮೀಯ ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ತಯಾರಿಕೆ, ಆ ನಿಮ್ಮ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನ ಹೇಗಪ್ಪ ಎದುರಿಸೋದು, ಅದಕ್ಕೆ ತಯಾರಿಕೆ. ಸೊ ಸ್ನೇಹಿತರೆ, ಬಹಳ ಮುಖ್ಯವಾಗಿ ಈಗ ಬರುತ್ತೆ ಪಾಯಿಂಟ್ ಟು. ಜೀವನದಲ್ಲಿ ಕರೆಕ್ಟ್ ಆದ ಗೆಳೆಯರನ್ನ, ಎಸ್ ಕರೆಕ್ಟ್ ಆದ ಗೆಳೆಯರನ್ನ ಸೆಲೆಕ್ಟ್ ಮಾಡಿ. ಜೀವನದಲ್ಲಿ ನಮ್ಮ ತಂದೆ ತಾಯಿನೇ ಕರೆಕ್ಟ್ ಆಗಿ ನಮ್ಮ ಗೆಳೆಯರನ್ನ ಗುರುತ ಹಿಡಿಸ್ತಾರೆ. ಸ್ನೇಹಿತರೆ, ನನ್ನ ಜೀವನದಲ್ಲಿ ಒಬ್ಬ ಗೆಳೆಯ ಇದ್ದ. ಆ ಗೆಳೆಯನೊಂದಿಗೆ ಏ ಮಂಜುನಾಥ ದೂರಿರೋ ಮರ ಅಂತ ನಮ್ಮ ಮಮ್ಮಿ ಬಾಳ ಹೇಳ್ತಿದ್ಲು. ಆಮೇಲೆ ನಾನು ಕೋಪ ಮಾಡ್ತಿದ್ದೆ ನನ್ನ ಗೆಳೆಯ ಅಂತ. ಈಗ ಹಿಂತಿರುಗಿ ನೋಡಿದಾಗ ಅದು ಕರೆಕ್ಟ್ ಆಗಿತ್ತು. ನಮ್ಮ ತಾಯಿ ನಮ್ಮ ತಂದೆ ಏನು ಹೇಳ್ತಿದ್ರು ಅಂತ, ಯಾಕೆಂದ್ರೆ ಅವ್ನು ಭಾಳ ಉಡಾಳಾದ ಆ್ಯಂಡ್ ಅವನ ಜೊತೆ ತಿರುಗಾಡಿದ್ರೆ ಮುಗ್ದು ಹೋಗಿತ್ತು. ಸೊ ಸ್ನೇಹಿತರೆ, ಉಡಾಳಾದ ಅವನ ಜೊತೆ ತಿರುಗಾಡಬೇಡ ಅಂತ ನಮ್ಮ ತಂದೆ ತಾಯಿ ನಮಗೆ ಯಾಕೆ ಹೇಳ್ತಾರೆ? ನಮ್ಗಿಂತ ಹೆಚ್ಚು ಮಳೆ ಅನುಭವ ಅವರಲ್ಲಿ ಇರುತ್ತೆ. ಸೊ ಸ್ನೇಹಿತರೆ, ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾರೆ ಜನರನ್ನ. ಅಂತದ್ರಲ್ಲಿ ಕರೆಕ್ಟ್ ಆದ ಗೆಳೆಯರು ಇರಲೇಬೇಕು. ಸ್ನೇಹಿತರೆ, ಸಮಸ್ಯೆ ಬಂದಾಗ ಫಾಲ್ ಬ್ಯಾಕ್ ಮಾಡ್ಲಿಕ್ಕೆ ಗೆಳೆಯರು ಬೇಕು. ಗೆಳೆಯರು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರೀ ರೊಕ್ಕ ರೊಕ್ಕ ರೊಕ್ಕ ರೊಕ್ಕಕ್ಕೆ ಅಲ್ಲ, ಗೆಳೆತನದಲ್ಲಿ ರೊಕ್ಕ ಬರುವುದಿಲ್ಲ ಆತ್ಮೀಯ ಸ್ನೇಹಿತರೆ, ಅಲ್ಲಿ ವ್ಯಾಪಾರ ಆಗ್ಬಿಡುತ್ತೆ. ಕೆಲವೊಬ್ರು ಬರೀ ಗೆಳೆತನ ಬೆಳೆಸ್ತಾರೆ, ನಾಳೆ ನೀವು ಎಲ್ಲರೂ ನನಗೆ ಹಣ ಕೊಡಬಹುದು ಅನ್ನೋ ಒಂದೇ ಒಂದು ಉದ್ದೇಶದಲ್ಲಿ. ಇದು ಒಂದು ಬಹಳ ದೊಡ್ಡ ಟಾಪಿಕ್ ಇದೆ, ಇದ್ರ ಮೇಲೆ ಕಾರ್ಯಕ್ರಮನ ಮಾಡಬಹುದು, ಮಾಡುವೆ ನಾನು. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಸಮಸ್ಯೆಗಳನ್ನ ಹೇಗೆ ಎದುರಿಸೋದು, ಅದಕ್ಕೆ ತಯಾರಿಕೆ. ಸೊ ನಡೀರಿ, ಉತ್ತಮ ಗೆಳೆಯರನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ವೇಣು ಧ್ವನಿ ನಾಡಿ ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದ ವಿಷಯ, ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಜೀವನದಲ್ಲಿ ತಯಾರಿಕೆ ಹೇಗೆ ಮಾಡಬಹುದು. ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಾರ್ಗಗಳು ಓಪನ್ ಆಗಿದೆ. ಒಂದೇ ಒಂದು ಇನ್ಕಮ್ ಸೋರ್ಸ್ ಅಲ್ಲ, ಇನ್ನೊಂದು ಇನ್ಕಮ್ ಸೋರ್ಸ್ ಜೀವನದಲ್ಲಿ ಇರಲೇಬೇಕು. ನೀವು ಮಾಡೋ ನಾರ್ಮಲ್ ಕೆಲಸ, ಅದರೊಂದಿಗೆ ಸಮಯ ಸಿಕ್ಕಿದ್ರೆ ಇನ್ನೊಂದು ಪಾರ್ಟ್ ಟೈಮ್ ಕೆಲಸ ಮಾಡಿ ಅಲ್ಲಿಂದ ಹಣ ಸಂಪಾದನೆ. ಹಣ ತುಂಬಾನೇ ಮುಖ್ಯ. ಆತ್ಮೀಯ ಸ್ನೇಹಿತರೆ, ಜೀವನದಲ್ಲಿ ಕಷ್ಟದ ಸಮಯದಲ್ಲಿ ಗೆಳೆಯರು ಸಂಬಂಧಿಕರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಂಪಾದನೆಯಲ್ಲಿ ಉಳಿಸಿರೋ ಒಂದು ರೂಪಾಯಿನೇ ನಿಮ್ಮ ನಿಜ ಜೀವನದಲ್ಲಿ ಅದು ಒಂದು ಸಂಬಂಧಿಕರ ತರ, ಗೆಳೆಯರ ತರ. ಇದು ಕರೋನಾ ಮಹಾಮಾರಿ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಗೊತ್ತಾಗಿದೆ. ಸೇವಿಂಗ್ ಮಾಡಿ ಆತ್ಮೀಯ ಸ್ನೇಹಿತರೆ. ಸೊ ಇದೇ ಮುಂದಿನ ಒಂದು ಬಹಳ ಮುಖ್ಯವಾದ ಪಾಯಿಂಟು. ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್, ಅಥವಾ ನೀವು ಯಾವ ಕೆಲಸದಲ್ಲಿ ಹೋಗ್ತೀರಾ ಆ ಕೆಲಸದಲ್ಲಿ ಸಂಪಾದನೆ ಮಾಡ್ತಿರಲ್ಲ, ಅದರಲ್ಲಿ ಮಿನಿಮಮ್ 10-20% ಸೇವ್ ಮಾಡಿ ಉಳಿತಾಯಗೊಳ್ಳಿ. ಸ್ನೇಹಿತರೆ, ಉಳಿಸಿರೋ ಒಂದು ರೂಪಾಯಿನೇ ನಿಜವಾದ ಪಾವಣೆ. ಇದು ಸ್ವಲ್ಪ ಕಹಿ ಅನಿಸ್ಬೋದು, ಆದರೆ ನಿಮ್ಗೆ ಗೊತ್ತಾಗುತ್ತೆ, ಯಾರು ಅನುಭವಿಸಿರೋ ಅವ್ರಿಗೆ ಗೊತ್ತಾಗುತ್ತೆ. ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ವೇಣು ಧ್ವನಿ 90.4 FM KLE ಕನಸು.

ಸುಬ್ರಿಡಾದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ, ಆತ್ಮೀಯ ಸ್ನೇಹಿತರ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೀವನದಲ್ಲಿ ನಾವು ಸಮಸ್ಯೆಗಳನ್ನ ಎದುರಿಸಲೇಬೇಕು, ಬೇರೆ ಚಾಯ್ಸ್ ಇಲ್ಲ. ಎದುರಿಸೋಕಿಂತ ಮುಂಚೆ ತಯಾರಿಕೆ ಹೇಗಿರಬೇಕು ಅನ್ನೋದೇ ವಿಷಯ. ಸ್ನೇಹಿತರೆ, ನಡೀರಿ ಕಾರ್ಯಕ್ರಮದಲ್ಲಿ. ಮುಂದಿನ ಪಾಯಿಂಟ್ ಬಹಳ ಮುಖ್ಯವಾದ ಪಾಯಿಂಟ್, ಬೇಡವಾದ ಸಂಬಂಧಗಳಲ್ಲಿ ಬೀಳಾಕ್ ಹೋಗ್ಬೇಡ್ರಿ ಆತ್ಮೀಯ ಸ್ನೇಹಿತರೆ. ಬೇಡವಾದ ಸಂಬಂಧಗಳಲ್ಲಿ ಬಿದ್ರೆ ಏನಾಗುತ್ತೆ ಅದನ್ನ ನಾನು ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೋದು. ಸಂಕ್ಷಿಪ್ತವಾಗಿ ಹೇಳಿದ್ರೆ, ಬೇಡವ ಬೇಡವಾದ ಸಂಬಂಧಗಳಲ್ಲಿ ಬಿದ್ದು ಎನರ್ಜಿಯನ್ನು ಕಳ್ಕೊಂಡು, ಹೆಸರು ಕಳ್ಕೊಂಡು, ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡು, ಸಮಯ ಕಳ್ಕೊಂಡು, ಆಮೇಲೆ ತಲೆ ಮೇಲೆ ಕೈ ಇಟ್ಟು ಯಾಕಪ್ಪ ಈ ಒಂದು ಸಂಬಂಧದಲ್ಲಿ ಬಿದ್ದೆ ಅಂತ ಅಳ್ಕೋತ್ ಕೂಡೋಕಿಂತ ಬೇಡವಾದ ಸಂಬಂಧದಿಂದ ದೂರಿರಿ. ಸ್ನೇಹಿತರೆ, ನಿಮ್ಮ ಮನಸ್ಸಿಗೆ ಸತ್ಯ ಗೊತ್ತಿರುತ್ತೆ, ನಿಮ್ಮ ತಲೆಗೂ ಸತ್ಯ ಗೊತ್ತಿರುತ್ತೆ. ನಿಮ್ಮ ಹೃದಯ ಹೇಳ್ತದೆ, ಇಲ್ಲೋ ನಡಿ ನಡಿ ನಡಿ ನಡಿ, ಈ ಸಂಬಂಧದಲ್ಲಿ ಏನೋ ಐತಿ, ನಡಿ ನಡಿ ನಡಿ. ಇಲ್ಲ ಆತ್ಮೀಯ ಸ್ನೇಹಿತರೆ, ನಿಮ್ಮ ಮನಸ್ಸು ನಿಮ್ಮ ತಲೆಗೂ ಗೊತ್ತಿರುತ್ತೆ. ಈ ಫಸ್ಟ್ ಅವರಿಗೆ ಕರೆಕ್ಟಾದ ಒಂದು ಸತ್ಯ ಗೊತ್ತಿರುತ್ತೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಹೇಳೋದಿಷ್ಟೇ. ಕಾರ್ಯಕ್ರಮ ಇವತ್ತಿನ ದಿನ ಸಮಸ್ಯೆಗಳನ್ನ ಹೇಗೆ ಎದುರಿಸೋದು ಅದಕ್ಕೆ ಟಿಪ್ಸ್ ಕೊಟ್ಟೆ ಕಾರ್ಯಕ್ರಮದಲ್ಲಿ. ಇದು ಹೇಗೆ ಅನಿಸಿತ್ತು ನನಗೆ ತಿಳಿಸಿ ಅಂತ ಹೇಳ್ತಾ 9019904904 ಇದ್ರ ಮೇಲೆ ನೀವು ನನಗೆ ತಿಳಿಸಿ, ಇನ್ನೂ ಬೇರೆ ಯಾವ ರೀತಿ ತಯಾರಿಕೆ ನೀವು ಮಾಡ್ಬೋದು ಜೀವನದ ಸಮಸ್ಯೆಯನ್ನ ಎದುರಿಸಲಿಕ್ಕೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಾನು. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ಬಾದೇ. ಪೈಲ ಇನ್ನಾರ ಐ ಬಾಬಾ, ನಂತರ ಕಾಯ ಪಾಯಿತಿ ಅಕ್ಕಿ ಗಾವ್ತೇರೆ ಬಾಬಾ, ಜೋವಿ ದೇಗಾ ಮಾ ಬಾಪ್ ಕೊತ್ರ ಸಂದಗಿ ಮೇ ವೋ ಖಲ್ಲಾಸೇ. ಇದು ನಾಲ್ಕೇ ದಿನದ ಜೀವನ ಅಂತ ಗುರು ಹಿರಿಯರು ಹೇಳಿದ್ದಾರೆ. ಮಂಜುನಾಥ್ ಪೈ ಏನ್ ಹೇಳ್ತಾನಪ್ಪ, ಮಂಜುನಾಥ್ ಪೈ ಏನ್ ಹೇಳ್ತಾನ ಅಂದ್ರೆ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ, ನಾಲ್ಕು ಜನರನ್ನ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರದೆ ಇಷ್ಟ ಜೀವನ ಆತ್ಮೀಯರೇ. ಮತ್ತಿನ್ ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ. ಆತ್ಮೀಯರೇ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ ಕಡೆ. ಇವು ಕೆಲವೊಬ್ಬರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೈಯಲ್ಲಿ ವೇಣು ಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಕುಟುಂಬ ಅನ್ನೋದು ಮಹಿಳೆಗೆ ಪ್ರೀತಿ ಮತ್ತು ಭದ್ರತೆಯನ್ನ ನೀಡುವ ಸ್ಥಳವಾಗಿರಬೇಕು. ಆದರೆ ಕೆಲವೊಮ್ಮೆ ಅಲ್ಲಿ ನೋವು, ಹಿಂಸೆ ಕಾಣಿಸಿಕೊಳ್ಳುತ್ತೆ. ಇದನ್ನ ತಡೆಯುವಲ್ಲಿ, ಅಂದ್ರೆ ಗೃಹ ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ತಡೆಯುವಲ್ಲಿ ಇರುವ ಕಾಯ್ದೆಗಳೇನು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ. ವಕೀಲ ವೃತ್ತಿಯಲ್ಲಿ 10 ವರ್ಷ ಅನುಭವ ಉಳ್ಳಂತಹ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ವಿಶ್ವನಾಥ್ ಸುಲ್ತಾನ್ಪುರಿ ಅವರು. ಸರ್, ನಮಸ್ತೆ ಕಾರ್ಯಕ್ರಮಕ್ಕೆ.
1: ನಮಸ್ಕಾರ.
0: ಸರ್, ಇವಾಗ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಗ್ಗೆ ಕೇಳ್ತಾ ಇರ್ತೀವಿ ನಾವು ಯಾವಾಗ್ಲೂ. ಹಾಗಿದ್ರೆ ಈ ಒಂದು ಗೃಹ ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೇನು, ಇದನ್ನ ಸರಳವಾಗಿ ತಿಳಿಸೋದಾದ್ರೆ ಜನರು ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ? ಸರ್,
1: ಗೃಹ ಹಿಂಸೆ ಅಂತಂದ್ರೆ ಒಂದು ಮನೆಯೊಳಗೆ ನಡೆಯುವಂತ ಬೇರೆ ಬೇರೆ ರೀತಿಯಂತ ದೌರ್ಜನ್ಯಗಳು. ಆ ದೌರ್ಜನ್ಯಗಳು ಯಾವ್ಯಾವ ರೀತಿ ಆಗ್ತವೆ ಅಂತಂದ್ರೆ, ಒಂದು ದೈಹಿಕ ಹಿಂಸೆ, ಫಿಸಿಕಲ್ ಅಬ್ಯೂಸ್ ಅಂತೀವಿ, ದಯದ ಮೇಲೆ ಯಾವ್ದಾದ್ರು ರೀತಿಯಾದಂತ ದೌರ್ಜನ್ಯ ಮಾಡಿದ್ರೆ. ಮಾನಸಿಕ ಹಿಂಸೆ, ಇಮೋಷನಲ್ ಅಬ್ಯೂಸ್ ಅಂತೀವಿ. ಅದಾದ್ಮೇಲೆ ಆರ್ಥಿಕ ಹಿಂಸೆ, ದುಡ್ಡು ಕೊಡೋದಿಲ್ಲ, ದುಡ್ಡು ಕಸ್ಕೊಳ್ಳೋದು, ಗಳಿಸಿರುವಂತದ್ದು. ಆಮೇಲೆ ಲೈಂಗಿಕ ಹಿಂಸೆ, ಸೆಕ್ಷುವಲ್ ಅಬ್ಯೂಸ್. ಇವು 4 ರೀತಿಯಾದಂತ ಹಿಂಸೆಗಳನ್ನ ಗೃಹ ಹಿಂಸೆ ಕಾಯ್ದೆಗಳಿಗೆ ಗೃಹ ಹಿಂಸೆ ಅಂತ ಹೇಳಿ ಹೇಳ್ತಾರೆ.
0: ಸರ್, ಹಾಗಿದ್ರೆ ಗೃಹ ಹಿಂಸೆ ಅಂದ್ರೆ ಕೇವಲ ಈ ಒಂದು ದೈಹಿಕ ಹಲ್ಲೆ ಅನ್ನೋದು ಮಾತ್ರ ಬರುತ್ತಾ, ಅಥವಾ ಅದರಲ್ಲಿ ಇವಾಗ ಮಾನಸಿಕವಾಗಿ ಮಾತಿನಿಂದ ಚುಚ್ತಾ ಇರ್ತಾರೆ, ಅದು ಕೂಡ ಇದರಲ್ಲಿ ಏನಾದ್ರೂ ಬರುತ್ತಾ ಅಂತ?
1: ಈಗ ಇದರಲ್ಲಿ 2 ರೀತಿಯಾದಂತ ಹಿಂಸೆಗಳು ಬಹಳ ಪ್ರಚಲಿತವಾಗಿದ್ದಾವೆ. ಒಂದು ದೈಹಿಕ ಹಿಂಸೆ, ಎರಡನೇದು ನೀವು ಹೇಳಿದಾಗೆ ಮಾನಸಿಕ ಹಿಂಸೆ. ಇದು ಮಾನಸಿಕ ಹಿಂಸೆ ಕೆಳಗಡೆ ಬರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಮಾತುಗಳನ್ನ ಹೇಳುವುದು, ಬೇರೆ ಬೇರೆ ರೀತಿಯಲ್ಲಿ ಚುಚ್ಚಿ ಮಾತಾಡುವುದು, ಕೀಯಾಳಿಸಿ ಹೇಳುವುದು, ಅವ್ರಿಗೆ ಖಿನ್ನತೆ ಕೊಡಿಸುವುದು, ಚಿಕ್ಕದಾಗಿ ತೋರಿಸುವುದು, ಬೇರೆದವರ ಹೊರಗಡೆಯಲ್ಲಿ ಎಲ್ಲಾದರೂ ಹೇಳಿ ನೀನು ಏನೂ ಇಲ್ಲ, ನಿನ್ನ ಜೀವನದಲ್ಲಿ ನಮ್ಮನ್ನು ಬಿಟ್ಟರೆ ಏನೂ ಇಲ್ಲ, ನಿನ್ನ ಜೀವನದಲ್ಲಿ ಏನೂ ಆಗೋದಿಲ್ಲ, ನೀನು ಏನಿದ್ರು ಅಡುಗೆ ಮನೆಗೆ ಸೀಮಿತ, ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ಇರಬೇಕನ್ನೋ ರೀತಿ ಅವ್ರಿಗೆ ಹಿಂಸೆ ಕೊಟ್ಟರೂ ಅದು ಗೃಹ ಹಿಂಸೆ ಕೆಳಗಡೆ ಬಂದೇ ಬರುತ್ತೆ.
0: ಸರ್, ಹಾಗಿದೆ ಈ ಒಂದು ಗೃಹ ಹಿಂಸೆಯ ವಿರುದ್ಧ ಇರುವ ಒಂದು ಕಾನೂನುಗಳ ಬಗ್ಗೆ ವಿವರಿಸೋದಾದ್ರೆ? ಸರ್,
1: ಗೃಹ ಹಿಂಸೆ ವಿರುದ್ಧ ಕಾನೂನು ಮೊದಲಿಂದನೂ ಇದೆ. ಆದರೆ ಉತ್ತರ ಭಾರತದಲ್ಲಿ ನಾವು ಕಂಡು ಬಂದಂತೆ ಬಹಳಷ್ಟು ಗೃಹ ಹಿಂಸೆ ಆಗ್ತಿತ್ತು. ದಕ್ಷಿಣ ಭಾರತದ ಪ್ರೇರಿತ ನೋಡಿದರೆ ಉತ್ತರ ಭಾರತದಲ್ಲಿ ಬಹಳ ಆಗ್ತಿತ್ತು. ಸೊ ಅದಾಗಿ ಕೇಂದ್ರ ಸರ್ಕಾರದವರು ಗೃಹ ಹಿಂಸೆ ಕಾಯ್ದೆ 2005 ತಗೊಂಡು ಬಂದರು. ಅದಾದ್ಮೇಲೆ ಈ ಕಾಯ್ದೆಯೊಳಗಡೆ ಯಾವ ರೀತಿ ರೂಪಿಸಿದ್ರಂದ್ರೆ, ಗೃಹ ಹಿಂಸೆ ಯಾವುದೇ ರೀತಿಯಾದಂಥ ಲೈಂಗಿಕ, ಮಾನಸಿಕ ಹಾಗೂ ಏನು ಆರ್ಥಿಕ, ದೈಹಿಕ ಅಂತೂ ಇದ್ದೇ ಇತ್ತು. ಇವು ಯಾವ ರೀತಿಯಲ್ಲಿ ಹಿಂಸೆ ಆದ್ರೂ ಮಹಿಳೆಯರಿಗೆ ಒಂದು ಕಾಪಾಡುವಂಥ ವಾತಾವರಣ ನಾವು ಕೊಡಲೇಬೇಕು, ಮಹಿಳೆಯರಿಗೆ ಅಲ್ಲಿ ನಾವು ಕಾಪಾಡಲೇಬೇಕಾದಂಥ ಒಂದು ಕಾಯ್ದೆ ತಗೊಂಬಂದ್ರು 2005.
0: ಸರ್, ಇವಾಗ 2005 ಒಂದು ಈ ಮಹಿಳೆಯರಿಗೆ ಆಗುವಂತಹ ದೌರ್ಜನ್ಯದ ವಿರುದ್ಧ ಕಾಯ್ದೆಯನ್ನ ತಂದ್ರು ಅಂತ ತಾವು ಹೇಳಿದ್ರಿ. ಹಾಗಿದ್ರೆ ಅದಕ್ಕಿಂತ ಮುಂಚೆ ಈ ಒಂದು ಮಹಿಳೆ ಒಂದು ಕೌಟುಂಬಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ರೆ ಅದಕ್ಕೆ ಯಾವ ರೀತಿ ಒಂದು ಕಾನೂನು ಇರಲಿಲ್ವ ಹಾಗಿದ್ರೆ ಅಂತ?
1: ಈಗ ಮೊದಲು 2 ಕಾನೂನು ಇದ್ದು, ಒಂದು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 498A, ಅಂದ್ರೆ ಪತಿಯ ಕುಟುಂಬದವರು ಕ್ರೂರತೆ ಕೊಟ್ಟರೆ. ಎರಡನೇದು ಡೌರಿ ಪ್ರೊಹಿಬಿಷನ್ ಆಕ್ಟ್, ವರದಕ್ಷಿಣೆ ನಿಷೇಧ ಕಾಯ್ದೆ. ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಬಂದಿತ್ತು. ಯಾಕಂತಂದ್ರೆ ನಾವು ಬಹಳ ಕೇಳಿದ್ವಿ ಮೊದಲೆಲ್ಲ, ವರದಕ್ಷಿಣೆ ಸಲುವಾಗಿ ಮನೆ ಹೊರಗಾಕ್ತಿದ್ರು, ಬಡಿತಿದ್ರು, ಹೊಡಿತಿದ್ರು, ಇದೆಲ್ಲ ಕೇಳಿದ್ವಿ. ಸೊ ಆ ಕಾಲದಿಂದಾನೆ ವರದಕ್ಷಿಣೆ ಕಾಯ್ದೆ ಒಂದು. ಆಮೇಲೆ ಭಾರತೀಯ ದಂಡ ಸಂಹಿತೆ ಕೆಳಗಡೆನು 3-4 ಕಾಯ್ದೆ, ಇವು ಆ ಪ್ರೊಟೆಕ್ಷನ್ ಇತ್ತೇ ಇತ್ತು. ಬಟ್ ಆದರೆ ಬಹಳಷ್ಟು ಗೃಹ ಹಿಂಸೆಯ ನಾವು ಏನು ಕೇಸಸ್ಗಳನ್ನ ನೋಡಿದ್ವಿ, ಅವು ಎಲ್ಲಿ ಅಂತಂದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವರೆಗೂ ಹೋದವು, ಪಾರ್ಲಿಮೆಂಟ್ನಲ್ಲಿ ಡಿಸ್ಕಷನ್ ಆಯಿತು. ಅದೆಲ್ಲ ಆಗೋದ್ರಿಂದ ಈ ರೀತಿ ಕಾಯ್ದೆ ತರಲೇಬೇಕು, ಈ ಕಾಯ್ದೆ ಇದ್ರೇ ಇದರಿಂದ ಜಾಸ್ತಿ ಈ ದೌರ್ಜನ್ಯ ಇವೆಲ್ಲ ಕಡಿಮೆ ಆಗ್ತಾವ ಅಂತ ಹೇಳಿ ಅನ್ಕೊಂಡು ಈ ಕಾಯ್ದೆ ತಗೊಂಬಂದ್ರು.
0: ಸರ್, ಹಾಗಿದ್ರೆ ಈ ಒಂದು ಗೃಹ ಕಾಯ್ದೆ 2005 ವಿವರಿಸುವುದಾದ್ರೆ ಉದಾಹರಣೆಗಳೊಂದಿಗೆ ಯಾವ ರೀತಿ ವಿವರಿಸಬಹುದು ಸರ್?
1: ಏ ಮೇಡಮ್, ಗೃಹ ಹಿಂಸೆ ಕಾಯ್ದೆ ಒಳಗಡೆ 5 ಬೇರೆ ಬೇರೆ ರೀತಿ ಪ್ರಸಂಗಗಳು ಬರ್ತವೆ. ಒಂದು ಪ್ರೊಟೆಕ್ಷನ್ ಆರ್ಡರ್ ಅಂತೀವಿ, ರಕ್ಷಣಾ ಆದೇಶ. ಈ ಪ್ರೊಟೆಕ್ಷನ್ ಆರ್ಡರ್ ಏನಂತಂದ್ರೆ, ಹಿಂಸೆ ಮಾಡುವವರ ವಿರುದ್ಧ ಒಂದು ಆದೇಶ, ಇವ್ರಿಗೆ ನೀವು ಹಿಂಸೆ ಮಾಡಬಾರ್ದಂತ. ಎರಡನೇದು ಬರುತ್ತೆ ವಾಸಾಧಿಕಾರ ಆದೇಶ, ರೆಸಿಡೆನ್ಸಿ ಆರ್ಡರ್ ಅಂತೀವಿ. ರೆಸಿಡೆನ್ಸಿ ಆರ್ಡರ್ನಲ್ಲಿ ಯಾವುದಾದ್ರೂ ಹೆಣ್ಮಗಳನ್ನ ಅವರು ಅತ್ತೆ ಮಾವ ಆಗಲಿ, ಗಂಡ ಆಗಲಿ, ಇಲ್ಲಾಂದ್ರೆ ಬಂಧುಗಳು ಯಾರಾದರೂ ಇವರ ಮನೆಯಿಂದ ಹೊರಗಡೆ ಹಾಕಿದರೆ ಆ ಮನೆಯಲ್ಲಿ ಆಕೆಗೆ ಒಂದು ಕೋಟಡಿ ಕೊಡಬೇಕು, ಆ ಇರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕಂತೇಳಿ ಅದೇ ಮನೆಯಲ್ಲಿ ರೆಸಿಡೆನ್ಸಿ ಆರ್ಡರ್ ಕೊಡ್ತಾರೆ. ನಾವು ಹಿಂದ್ಗಡೆನೂ ನೋಡಿದ್ದೀವಿ ಏನಂತಂದ್ರೆ, ಒಂದು ಬಾಡಿಗೆ ಮನೆಯಲ್ಲಿದ್ದಾಗ ಗಂಡ ಮನೆ ಬಿಟ್ಟು ಹೋಗ್ಬಿಡ್ತಾನೆ, ಬಾಡಿಗೆ ತುಂಬಲಿಕ್ಕೆ ದುಡ್ಡು ಇರಲ್ಲ. ಸೊ ಇಂಥ ಸಮಯದಲ್ಲೂ ಕೋರ್ಟ್ನವ್ರು ಏನು ಆದೇಶ ಕೊಡ್ತಾರಂತಂದ್ರೆ, ಈ ಬಾಡಿಗೆ ಮನೆಯ ಬಾಡಿಗೆಯನ್ನು ಗಂಡನೇ ತುಂಬಬೇಕು, ಅವಳಿಗೆ ಇರುವ ವ್ಯವಸ್ಥೆ ಅಲ್ಲಿ ಮಾಡಲೇಬೇಕು ಆದಂತ ಇದನ್ನ ಮಾಡ್ತಾನೆ. ಅದಾದ್ಮೇಲೆ ಮೂರನೇದು ಆರ್ಥಿಕ ಪರಿಹಾರ, ನಾವು ಮೆಂಟೆನೆನ್ಸ್ ಅಂತಂತೀವಿ. ಈ ಕಾಯ್ದೆ ಕೆಳಗಡೆ ಮೆಂಟೆನೆನ್ಸ್ ಆರ್ಡರು ಮಾಡ್ತಾರೆ. ಮೆಂಟೆನೆನ್ಸ್ ಆರ್ಡರು ಗಂಡನ ಆರ್ಥಿಕ ಪರಿಸ್ಥಿತಿ ನೋಡಿ ಮಾಡ್ತಾರೆ. ನಾವೀಗ ಅಗ್ದಿ ಕನಿಷ್ಠವಾಗಿ ನೋಡೋದೇನಂತಂತಂದ್ರೆ ಒಂದು 6,000 to 8,000 ರೂಪಾಯಿವರೆಗೂ ಆರ್ಥಿಕ ಆಹಾರ ಮೇಂಟೆನೆನ್ಸ್ ಆರ್ಡರ್ ಮಾಡೇ ಮಾಡ್ತಾರೆ. ಅದೇ ಪತಿಯ ಏನು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು, ಅವನ ಗಳಿಕೆ 1,00,000, 2,00,000, 5,00,000 ಈ ರೀತಿ ಇತ್ತಂತಂದ್ರೆ ಈ ಮೇಂಟೆನೆನ್ಸ್ ಆರ್ಡರ್ ತುಂಬಾ ಜಾಸ್ತಿ ಹಾಕೋತಾ ಹೋಗುತ್ತೆ. ಅದಾದ್ಮೇಲೆ ಇನ್ನೊಂದು ಕಸ್ಟಡಿ ಆರ್ಡರ್ ಒಂದು ಬರುತ್ತೆ. ಈಗ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅವು ನೋಡ್ಕೊಳ್ಳಿಕ್ಕೆ ಗಂಡನ ಮನೆಯವರು ರೆಡಿ ಇರಲ್ಲ. ಆದರೆ ಹೆಂತಿಯನ್ನ ಕಾಡೋಣ, ಸೊಸೆಯನ್ನ ಕಾಡೋಣ ಅಂತ ಹೇಳಿ ನಮ್ಮ ಮಕ್ಕಳು ಬೇಕು, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದಾಗ ಇದರಲ್ಲಿ ಏನು ಕಸ್ಟಡಿ ಆರ್ಡರ್ ಮಾಡ್ತಾರೆ. ಏನಂತ ಹೇಳಿ, ಮಕ್ಕಳು ಇಷ್ಟು 8 ವರ್ಷ, 10 ವರ್ಷ, 12 ವರ್ಷ ದೊಡ್ಡ ಆಗುವವರೆಗೂ ತಾಯಿ ಪ್ರೀತಿ ಸಿಗಲೇಬೇಕು, ತಾಯಿ ಪ್ರೀತಿ ಕಳ್ಕೋಬಾರದು. ಅದರ ಸಲುವಾಗಿ ಈ ಕಸ್ಟಡಿ ಆರ್ಡರ್ ಮಾಡ್ತಾರೆ. ಇನ್ನೊಂದು ಕಾಂಪನ್ಸೇಷನ್ ಆರ್ಡರ್ ಅಂತಂತೀವಿ, ಪರಿಹಾರ ಆದೇಶ, ಫೈನಲ್ ಆರ್ಡರ್ ಅದು. ಅದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಹೆಂತಿಗೆ ಇಷ್ಟು ನೀವು 3,00,000 ಕೊಡಬೇಕು, 5,00,000 ಕೊಡಬೇಕು ಅಥವಾ 1,00,000 ಕೊಡಬೇಕು, ಏನಾದರೂ ಒಂದು ಕಾಂಪನ್ಸೇಷನ್ ಆರ್ಡರ್ ಮಾಡೇ ಮಾಡ್ತಾರೆ. ಸೊ ಈ 5 ಪ್ರಕಾರಗಳಲ್ಲಿ ಒಂದು ಅವರು ಏನು ಪ್ರಮುಖ ಆದೇಶಗಳನ್ನು ಕೊಡಬಹುದು ಅನ್ನೋದು ಇದು ಒಂದು ಅಲ್ಲಿ ಇದೆ ಈ ಕಾಯ್ದೆಯಲ್ಲಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಮಗಾಗಿ ಕಾನೂನು ಕಾರ್ಯಕ್ರಮವನ್ನ, ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣುಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ 100+ ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312477777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ಗೃಹ ಹಿಂಸೆ ಡೊಮೆಸ್ಟಿಕ್ ವೈಲೆನ್ಸ್ ತಡೆಯಲು ಇರುವಂತಹ ಕಾಯ್ದೆಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ವಕೀಲ ವೃತ್ತಿಯಲ್ಲಿ 10 ವರ್ಷ ಅನುಭವವುಳ್ಳಂತಹ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ವಿಶ್ವನಾಥ್ ಸುಲ್ತಾನ್ಪುರಿ ಅವರು. ಸರಿವಾಗ ಒಂದು ಗೃಹ ಹಿಂಸಾಚಾರ ಕಾಯ್ದೆ 2005 ಅಡಿಯಲ್ಲಿ ಇಷ್ಟೆಲ್ಲ ಒಬ್ಬ ಮಹಿಳೆಗೆ ಇಷ್ಟೆಲ್ಲ ಕಾಯ್ದೆ ಕಾನೂನುಗಳು ಇರಬೇಕಾದ್ರೆ ಈಗ ಅವಳು ಅಂತ ಒಂದು ಗೃಹ ಹಿಂಸೆಯನ್ನ ಅನುಭವಿಸಿದಂತಹ ಮಹಿಳೆ ಏನ್ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಯಾರಿಗೆ ದೂರನ್ನ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅವಾಗ ಏನ್ ಮಾಡ್ಬೇಕು ಸರ್?
2: ಈ ಇದ್ರಲ್ಲಿ ಮೇಡಮ್ ಮೂರು ವಿಧಾನಗಳಿದಾವೆ. ಒಂದು, ನಮ್ಮಲ್ಲಿ ಬೆಳೆದು ಬಂದಂತ ಪದ್ಧತಿ ಏನಂತಂದ್ರೆ, ಗೃಹ ಹಿಂಸೆ ಯಾವಾಗಾದ್ರೂ ಆದ್ರೆ ಮನೆಯ ಹಿರಿಯರನ್ನು ಕೂಡಿಸುವುದು ಒಂದೇದು. ಈ ಹಿಂಸೆ ಆಗ್ತಾ ಇದೆ, ನೀವು ಬಂದು ಇವ್ರಿಗೆ ಅರ್ಥೈಸಿ ಮಾಡ್ಕೊಳ್ಳಿ. ಏನ್ ಹೇಳ್ತಾರಂತಂದ್ರೆ, ನೀವು ಸಮಾಜದಲ್ಲಿ ಇದ್ದವರು ಸಮಾಜದವ್ರಿಗೆ ಬಂದು ಹೇಳಿದ್ರೆ ಕೆಲವೊಂದಿಷ್ಟು ಸಲ ತಿದ್ದುಪಡಿ ಅವರು ಮಾಡ್ಕೋಬಹುದು, ಸುಧಾರಿಸ್ಕೋಬಹುದು ಅನ್ನೋದು ಭಾವನೆ ಇದ್ದೇ ಇರುತ್ತೆ. ನೀವು ಈ ಸುಧಾರಿಸುವಂತ ಮನೋಭಾವ ಇಲ್ಲ, ಮುಂದೆ ಏನ್ ಮಾಡಬೇಕು? ಈಗ ನಿಮ್ಮ ಸಮೀಪ ಆದಂತ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಒಂದು FIR ಮಾಡಬಹುದು, ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಇನ್ನೊಂದು, ಈ ಕಾಯ್ದೆ ಅಡಿಯಲ್ಲೇನೆ ಒಂದು ಸ್ಪೆಷಲ್ ಪೊಲೀಸ್ ಸ್ಟೇಷನ್ಗಳಾಗಿದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಮಹಿಳಾ ಪೊಲೀಸ್ ಸ್ಟೇಷನ್ ಅಂತ ಆಗಿದಾವೆ. ಈ ಬೆಳಗಾವಿಯಲ್ಲಿ ಕ್ಯಾಂಪ್ ನಲ್ಲಿ ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಇದೆ. ಸೊ ಅವಾಗ ಏನಾಗತ್ತಂತಂದ್ರೆ, ನೀವು ಅಲ್ಲಿಯೇ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು. ನೀವು ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈಗೇನಾಗತ್ತೆ, ಈಗ ಬೆಳಗಾವದಲ್ಲಿ ಇರೋರು ಈ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಅದೇ ಹುಕ್ಕೇರಿಯಲ್ಲಿರೋರು ಅಥಣಿಯಲ್ಲಿರೋರು ಇವರೆಲ್ಲ ತುಂಬಾ ದೂರ ಇರ್ತಾರೆ. ಸೊ ಇಂಥವ್ರು ಏನ್ ಮಾಡ್ಬೇಕು, ಅಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಮೀಪಾದಂತ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ರಂದ್ರೆ, ಆ ಪೊಲೀಸ್ ಸ್ಟೇಷನ್ ಅವರು ಅಲ್ಲಿ ಕಂಪ್ಲೇಂಟ್ ತಗೊಂಡು ಈ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ ಬಂದು ಇಲ್ಲಿ ಅವರು ಅದನ್ನ ನೋಡ್ತಾರೆ ಏನಾಗಿದೆ ಎಂತಾಗಿದೆ ಅಂತ. ಈಗ ಕೆಲವೊಂದಿಷ್ಟು ಸಲ ಏನಾಗತ್ತಂತಂದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ, ಪೊಲೀಸ್ನವ್ರು FIR ಬರ್ಕೊಳ್ಳಲ್ಲ, ಕಂಪ್ಲೇಂಟ್ ಬರ್ಕೊಳ್ಳಲ್ಲ. ನಾವು ಎಷ್ಟೋ ಸಲ ನೋಡಿದೀವಿ, ರಾಜಕೀಯ ಏನು ಅಲ್ಲಿ ಪ್ರೆಷರ್ ಇರುತ್ತೆ, ನಾವು ನೋಡಿದೀವಿ, ಆ ಕಂಪ್ಲೇಂಟ್ ಬರ್ಕೊಳ್ಳಲ್ಲ, ಇಲ್ಲ ಬರ್ಕೊಳ್ಳಲ್ಲ, ಹೋಗಮ್ಮ ಅಂತ ಹೇಳೋದು ನಾವು ಕೇಳಿದೀವಿ. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಏನು ಮಾಡಬೇಕು, ಅವ್ರು ಕೋರ್ಟ್ಗೆ ಬಂದ್ಬಿಟ್ಟು ಸ್ವಂತಾಗಿ ಖುದ್ದಾಗಿ ಅಲ್ಲಿ ನಿಂತು ಅಲ್ಲಿ ಕೋರ್ಟ್ ಎದುರುಗಡೆ ಜಡ್ಜ್ ಎದುರುಗಡೆನೂ ಕಂಪ್ಲೇಂಟ್ ಕೊಡಬಹುದು. ಯಾವುದಾದ್ರೂ ಜಡ್ಜ್ಗೆ ಈ ಕಂಪ್ಲೇಂಟ್ ತಗೊಳ್ಳುವಂಥ ಅಧಿಕಾರ ಇದೆ. ನಾವು ಏನು ಹೇಳ್ತೀವಿ ಅಂತಂದರೆ, ಈ ಪ್ರೈವೇಟ್ ಕಂಪ್ಲೇಂಟ್ ಅಂತಂತೀವಿ, ಒಂದು ಯಾವುದಾದ್ರೂ ಅರ್ಜಿ ಬರೆದು ಕೊಟ್ಬಿಟ್ಟು ನನಗೆ ಈ ರೀತಿ ಹಿಂಸೆ ಮಾಡ್ತಿದ್ದಾರೆ, ಪೊಲೀಸರು ನಮ್ಮ ಜೊತೆ ಕೋಆಪರೇಟ್ ಮಾಡ್ತಾ ಇಲ್ಲ, ಸೊ ಆ ಸಮಯದಲ್ಲಿ ನೀವು ನಮಗೆ ಇದೇನಿದೆ ರಕ್ಷಣೆ ಕೊಡಿ ಅಂತೇಳಿ ಕೋರ್ಟ್ಗೆ ಬಂದರೆ ಕೋರ್ಟ್ನವರು ರಕ್ಷಣೆ ಕೊಟ್ಟೇ ಕೊಡ್ತಾರೆ. ಸೊ ಈ ಮೂರು ವಿಧಾನಗಳಿದ್ದಾವೆ. ಈ ಒಂದು ನಮ್ಮ ಸಾಮಾಜಿಕ ವಿಧಾನ, ಎಲ್ಲಿ ಮನೆಯ ಹಿರಿಯರನ್ನು ಕರೆದು ಇವರಿಗೆಲ್ಲ ಅರ್ಥೈಸಿ ಮಾಡಿಸಿ ಹೇಳೋದು, ಇದು ನಡೀಲಿಲ್ಲ, ಇದು ಆಗಲಿಲ್ಲ, ಕಂಪ್ಲೀಟ್ಲಿ ಎಂಟೈರ್ಲಿ ಫೇಲ್ ಆಯಿತು, ಪೂರ್ತಿ ಮುಗಿದು ಹೋಯಿತು ಅಂತಂತಂದರೆ, ಅವಾಗ ನೆಕ್ಸ್ಟು ಪೊಲೀಸರಿದ್ದಾರೆ, ಪೊಲೀಸರು ಕಾಪಾಡ್ತಾರೆ, ಕಂಪ್ಲೇಂಟ್ ತೊಗೊಂಡೇ ತಗೋತಾರೆ, ಯಾವಾಗಿದ್ರು ಅವರು ಸಂಧಾನ ಮಾಡ್ಲಿಕ್ಕೆ ನೋಡ್ತಾರೆ, ಕರೆದು ಬೈದು ಹೇಳಿ ಇಲ್ಲ ಕೇಳುವಂಥ ಪರಿಸ್ಥಿತಿ ಅಲ್ಲೇ ಇಲ್ಲ. ಪೊಲೀಸರು ಹೋದ ಕೂಡಲೇ ಕಂಪ್ಲೇಂಟ್ ತಗೊಳ್ಳಲ್ಲ, ಆದರೆ ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದರೆ ನೆಕ್ಸ್ಟ್ ಕಂಪ್ಲೇಂಟ್ ತೊಗೊಂಡೇ ತಗೋತಾರೆ. ಈಗ ಪೊಲೀಸ್ನವರು ಈ ಕಂಪ್ಲೇಂಟ್ ತೊಗೊಳ್ಳಿಲ್ಲ, ಮುಂದೆ ಏನು ಮಾಡಬೇಕು? ಆವಾಗ ನೀವು ಕೋರ್ಟ್ಗೆ ಬಂದುಬಿಟ್ಟು ಕೋರ್ಟ್ಗೂ ಹೇಳ್ಬೋದು. ಇದರಲ್ಲಿ ಏನು ಬದಲಾವಣೆ ಆಗಿದೆ ಅಂತಂದರೆ, ಮೊದಲು ನೀವು ಹೋದ ಕೂಡಲೇ ಕಂಪ್ಲೇಂಟ್ ತೊಗೋತಿದ್ರು, ಆವಾಗಿಂದ ಆವಾಗಲೇ ಅರೆಸ್ಟ್ ಆಗಿಬಿಡ್ತಿದ್ರು, ಅವ್ರನ್ನೆಲ್ಲ ಕರ್ಕೊಂಬಂದು ಜೈಲಿಗೆ ಹಾಕಿಬಿಡ್ತಿದ್ರು. ಬಟ್ ಈಗ ತುಂಬ ಅಷ್ಟು ಕೇಸ್ಗಳಾಗ್ತಿದೆ, ಆಮೇಲೆ ಅದರಲ್ಲಿ ಸುಳ್ಳು ಕೇಸ್ಗಳು ಕೆಲವೊಂದಿಷ್ಟು ಆಗ್ತಿದ್ದಾವೆ ಅಂಥೇಳಿ ಮಾನ್ಯ ಸುಪ್ರೀಂ ಕೋರ್ಟ್ದವ್ರು ಏನು ಹೇಳಿದ್ರು ಅಂತಂದರೆ, ನೀವು ಮೊದಲು ಒಂದು ತಿಂಗಳು ಇನ್ವೆಸ್ಟಿಗೇಷನ್ ಮಾಡಿ, ಅದನ್ನು ನೋಡಿ ಏನಾಗಿದೆ, ನೋಡಿ ಹಿಂಸೆ ಆಗಿದೆಯಾ, ಎಲ್ಲಾದರೂ ಮೆಡಿಕಲ್ ರಿಪೋರ್ಟ್ ಇದಾವ, ಅವರು ಶಾರೀರಿಕ ಹಿಂಸೆ ಏನು ಮಾನಸಿಕ ಹಿಂಸೆ ಇದು ಏನಾದರೂ ಆಗ್ತಿದೆಯಾ, ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿ ನೋಡಿ, ಅದಾದಮೇಲೆ ಒಂದು ತಿಂಗಳು ಆದಮೇಲೆ ರಿಪೋರ್ಟ್ ಹಾಕಿಬಿಟ್ಟು ನೀವು ಆಮೇಲೆ ಅರೆಸ್ಟ್ ಮಾಡೋದಾದರೆ ಮಾಡಿ ಅಂತೇಳಿ ಇದು ಬದಲಾವಣೆ ತೊಗೊಂಬಂದರು.
1: ಸರ್, ಇವಾಗ ಗೃಹ ಹಿಂಸೆಗೆ ಒಳಗಾದಂತಹ ಮಹಿಳೆ, ಅವಳಿಗೆ ಒಂದು ಪಕ್ಷ ಹೋಗಕ್ಕಾಗಿಲ್ಲ ಅಂದ್ರೆ ಅವಳ ಪರವಾಗಿ ಯಾರು ದೂರನ್ನ ನೀಡಬಹುದಾ, ಹೇಗೆ?
2: ಈ ಕಾಯ್ದೆ ಬರುವಕ್ಕಿಂತ ಮುಂಚೆ ಅವರು ಯಾರ ವಿರುದ್ಧ ದೌರ್ಜನ್ಯ ಆಗಿದೆ, ಇಲ್ಲಾಂದ್ರೆ ಯಾರು ಇದನ್ನಾಗಿದೆ ಹಿಂಸೆ ಆಗಿದೆ ಅಲ್ಲ, ಅವರೇ ಬಂದು ಕಂಪ್ಲೇಂಟ್ ಕೊಡ್ಬೇಕನ್ನೋದಿತ್ತು, ದಂಡ ನಿಯಮದ ಪ್ರಕಾರ ಅವರೇ ಬಂದು ಕೊಡ್ಬೇಕನ್ನೋದಿತ್ತು. ಈ ಕಾಯ್ದೆ ಬಂದಾದ್ಮೇಲೆ ಬಂಧುಗಳು ಬಂದು ಕೊಡ್ಬೋದು, ಸ್ನೇಹಿತರು ಬಂದು ಕೊಡ್ಬೋದು, ಇಲ್ಲ ಈ ಸಮಾಜ ಸೇವಾ ಸಂಸ್ಥೆಗಳಿರುತ್ತಲ್ಲ NGOಗಳು, ಆ ಎನ್ ಜಿ ಒಗಳನ್ನು ಬಂದು ಯಾವುದೋ ಮಹಿಳೆಯ ಪರವಾಗಿ ಕಂಪ್ಲೇಂಟ್ ಕೊಡ್ಬೋದು. ನಾವು ಬಹಳಷ್ಟು ನೋಡಿದ್ದೀವಿ, ಈಗ ತುಂಬ ಸೇವಾ ಸಂಸ್ಥೆಗಳಿದ್ದಾವೆ, ಅವು ಎಲ್ಲೋ ಬಂದು ಮಹಿಳೆಯರ ಪರವಾಗಿ ನಿಂತು ಮಹಿಳೆಯರ ಪರವಾಗಿ ರಕ್ಷಣೆ ಕಾಪಾಡಬೇಕು, ಈ ಮಹಿಳೆಗೆ ರಕ್ಷಣೆ ನಾವು ಕೊಟ್ಟೇ ಕೊಡಬೇಕು, ಹಿಂಸೆ ಕೊಡ್ತಿದ್ದಾರೆ. ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಇಂಥ ಪರಿಸ್ಥಿತಿಯಲ್ಲಿ ಅವರು ಆ ಮನೆಗೆ ಮೊದಲು ಹೋಗ್ತಾರೆ, ಆ ಅತ್ತೆ ಮಾವನ ಗಂಡನ ಅರ್ಥ ಮಾಡಿಸ್ತಾರೆ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ, ಈ ಹಿಂಸೆ ನೀವು ಹಿಂಗೆ ಮಾಡ್ಕೋತಾ ಇದ್ರಂತಂದ್ರೆ ನಾವೆಲ್ಲರೂ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳ್ಬಿಟ್ಟು ಕೇಳಲಿಲ್ಲ ಅಂತಂದ್ರೆ ಅವಾಗ ಹೋಗಿ ಕಂಪ್ಲೇಂಟ್ ಕೊಡುವ ಅವರು ಮುಂದೆ ಬರುಸ್ತಾರೆ.
1: ಸರಿ, ಇವಾಗ ತಾವ್ ಹೇಳ್ತಾ ಇದ್ರಿ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ದೂರನ್ನ ನೀಡಬೇಕು, ಜೊತೆಗೆ ಕೋರ್ಟ್ಗೂ ಹೋಗ್ಬಹುದು ಅಂತ ತಾವ್ ಹೇಳ್ತಾ ಇದ್ರಿ. ಆದ್ರೆ ಕೆಲವೊಂದಷ್ಟು ಮಹಿಳೆಯರು ಭಯ ಪಡ್ತಾರೆ, ಅಂತವರಿಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ನಾನೇನ್ ಹೇಳಲಿಕ್ಕೆ ಹೇಳ್ತೇನೆ ಅಂತಂದ್ರೆ, ಸಮಾಜದಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಅದ್ರ ಮೇಲೆ ಸಮಾಜದಲ್ಲಿ ವಕೀಲರಿದ್ದಾರೆ. ನಿಮ್ಗೆ ಯಾವಾಗಾದ್ರೂ ಭಯ ಆದ್ರೆ ಪೊಲೀಸರ ಹತ್ರ ಹೋಗ್ಲಿಕ್ಕೆ, ಕೋರ್ಟ್ಗೆ ಹೋಗ್ಲಿಕ್ಕೆ ನೀವು ವಕೀಲ ಮಿತ್ರರಿದ್ದಾರೆ. ಈ ವಕೀಲ ಮಿತ್ರರನ್ನು ಹೋಗಿ ಅವ್ರ ಹತ್ರ ಕೇಳಿಕೊಂಡು ಮುಂದೆ ನೀವು ಕೋರ್ಟ್ಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ. ಯಾಕಂತಂದ್ರೆ ಕಂಪ್ಲೇಂಟ್ ಬರೆಯೋ ರೀತಿನೂ ಇದ್ದೇ ಇರುತ್ತೆ. ಒಂದು ಎರಡನೇದು, ಕೋರ್ಟ್ ಎದುರುಗಡೆ ಏನ್ ಹೇಳ್ಬೇಕು, ಯಾವ ರೀತಿ ಹೇಳ್ಬೇಕು. ಪಾಪ ಸಮಾಜದಲ್ಲಿರೋರು ಇವರೆಲ್ಲ ದಿನನಿತ್ಯ ಕೋರ್ಟ್ ನೋಡಿರಲ್ಲ, ಕೋರ್ಟ್ ಹೋದಾದ್ಮೇಲೆ ನಾನು ಏನ್ ಹೇಳ್ಬೇಕು ಅನ್ನೋದು ಗುರ್ತಿರಲ್ಲ. ಅಂತ ಪರಿಸ್ಥಿತಿಯಲ್ಲಿ ವಕೀಲರಿರ್ತಾರೆ, ವಕೀಲರನ್ನ ಕರ್ಕೊಂಡು ಹೋಗ್ಬೋದು. ಆಮೇಲೆ ಅಲ್ಲಿ ಹೋಗ್ಲಿಕ್ಕೆ ಏನ್ ಭಯ ಪಡಬೇಕಾಗಿಲ್ಲ, ಅಲ್ಲಿ ಎಲ್ಲ ಇರೋರು ನಮ್ಮವ್ರನ್ನೇ. ಅಲ್ಲಿ ಕೋರ್ಟ್ ನಲ್ಲಿ ಜಡ್ಜ್ ಇರೋರು ಅವರು ನಮ್ಮ ಜೀವಿಗಳೇ, ಪೊಲೀಸ್ ಸ್ಟೇಷನ್ ನಲ್ಲಿ ಇರುವಂತ ಪೊಲೀಸರು ಜೀವಿಗಳೇ. ನಾನೇ ಒಂದು ಸಲಹೆ ಏನ್ ಕೊಡ್ತೀನಿ ಅಂತಂದ್ರೆ, ಯಾರಾದ್ರೂ ಹಿರಿಯರನ್ನ ವಕೀಲರನ್ನ ಜೊತೆ ಕರ್ಕೊಂಡು ಹೋದ್ರೆ ನಿಮಗೆ ಧೈರ್ಯ ಇರುತ್ತೆ, ಧೈರ್ಯ ತುಂಬುತ್ತಾರೆ.
1: ಖಂಡಿತ ಸರ್. ಸರಿ, ಇವಾಗ ತಾವ್ ಹೇಳ್ತಾ ಇದ್ರಿ ಕಾನೂನಿನಿಂದ ಗೃಹ ಹಿಂಸೆ ಕಾಯ್ದೆ 2005 ಸಾಕಷ್ಟು ಮಹಿಳೆಗೆ ರಕ್ಷಣೆ ಸಿಗುತ್ತೆ ಅಂತ ತಾವ್ ಹೇಳ್ತಾ ಇದ್ರಿ. ಪ್ರೊಟೆಕ್ಷನ್ ಆರ್ಡರ್ ಅನ್ನ ನೀಡ್ತಾರೆ, ರೆಸಿಡೆನ್ಸಿ ಆರ್ಡರ್ ಅನ್ನ ನೀಡ್ತಾರೆ ಅಂತ ಹೇಳ್ತಾ ಇದ್ರಿ. ಇವಾಗ ರೆಸಿಡೆನ್ಸಿ ಆರ್ಡರ್ ನೀಡಿದಾಗ ಆ ಮಹಿಳೆಯನ್ನ ಅದೇ ಮನೆಯಲ್ಲಿ ಅವಳು ಇರಲು, ಏನಾದ್ರೂ ಇಚ್ಛಿಸಿದ್ರೆ ಅದೇ ಮನೆಯಲ್ಲಿ ಇಟ್ಕೋಬೇಕು ಅಂತ ಆರ್ಡರ್ ನೀಡುತ್ತೆ ಅಂತ ಹೇಳಿದ್ರು. ಒಂದು ಪಕ್ಷ ಆ ಒಂದು ಆದೇಶದ ವಿರುದ್ಧ ಆ ಕುಟುಂಬದ ಸದಸ್ಯರು ನಡೆದುಕೊಂಡ್ರೆ ಅವರ ಮೇಲೆ ಯಾವ ರೀತಿಯ ಒಂದು ಕಾನೂನಿನ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಸರ್?
2: ಅವ್ರಿಗೆ ಶಿಕ್ಷೆ ಕೊಟ್ಬಿಟ್ಟು ದಂಡ ಹಾಕ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತಾರೆ. ಯಾಕಂತಂದ್ರೆ ಈ ಕಾಯ್ದೆ ಕೆಳಗಡೆ ರೆಸಿಡೆನ್ಸಿ ಆರ್ಡರ್ ಏನಂತೀವಲ್ಲ, ಅದು ಬಹಳ ಸ್ಟ್ರಿಕ್ಟ್ ಆಗಿದೆ. ನಾವು ಅದನ್ನು ಉಲ್ಲಂಘನೆ ಮಾಡಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಒಂದು ಮಹಿಳೆಯನ್ನ ನೀವು ರಸ್ತೆಗೆ ಒಗೆದು ಬಿಡ್ತೀರಿ, ದೂಗಿಸ್ಬಿಡ್ತೀರಿ, ನೀವು ಅವ್ರನ್ನ ಇಟ್ಕೊಳ್ಳೋದಿಲ್ಲ, ಹೀಯಾಳಿಸ್ಬಿಡ್ತೀರಿ ಅಂತಂದ್ರೆ ಕೋರ್ಟ್ನವ್ರು ಬಹಳ ಇದ್ರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ಅಂತಂತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಕಾಯ್ದೆ ಆರ್ಡರ್ ಆಯ್ತು, ಈಗ ಈ ಬಾಡಿಗೆ ಮನೆಯಲ್ಲಿ ಇದ್ರು ಅಂತ ಹೇಳಿದ್ವಿ, ಬಾಡಿಗೆ ಮನೆ ದುಡ್ಡು ತುಂಬಲಿಲ್ಲ, ಇಲ್ಲ ಇದೇ ಮನೆಯಲ್ಲಿ ಇದ್ದ ಮನೆಯಲ್ಲೇನೆ ಒಂದು ಕೊಠಡಿ ಕೊಟ್ಟು ಅಲ್ಲಿ ಇರಬೇಕು, ಅವ್ರಿಗೊಂದು ಸೆಪರೇಟ್ ಬಾತ್ರೂಮ್ ವ್ಯವಸ್ಥೆ ಮಾಡಬೇಕು, ಇದೆಲ್ಲ ಹೇಳಿದಾಗ ಇವನು ಯಾವನು ಮಾಡಲಿಲ್ಲ ಅಂತಂದ್ರೆ ಸೆಕ್ಷನ್ 31 ಅಂತ ಬರುತ್ತೆ ಈ ಕಾಯ್ದೆ ಒಳಗಡೆ. ಆ ಕಾಯ್ದೆ ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಹಾಗೂ ದಂಡ ಎರಡೂ ಇದೆ. ಇದರಲ್ಲಿ ಹೆಂಗ್ ಬರ್ದಿದ್ದಾರೆ ಅಂದ್ರೆ, ಶಿಕ್ಷೆ ಹಾಗೂ ದಂಡ, ಶಿಕ್ಷೆನೂ ಹಾಕ್ತಾರೆ ಜೈಲಿಗೂ ಹಾಕ್ತಾರೆ, ಅದ್ರ ಮೇಲೆ ದಂಡನೂ ಹಾಕ್ತಾರೆ. ದಂಡ ಎಷ್ಟಾದ್ರೂ ಹಾಕ್ಬೋದು, 5,000, 10,000, 50,000 ಈ ರೀತಿ ದಂಡನೂ ಹಾಕ್ಬೋದು.
1: ಸರಿ, ಈಗ ತಾವ್ ಹೇಳ್ತಾ ಇದ್ರಿ ಈ ಒಂದು ಕಾಯ್ದೆಯಲ್ಲಿ ಇಷ್ಟೆಲ್ಲ ರಕ್ಷಣೆ ಇರಬೇಕಾದ್ರೆ ಕೆಲವೊಂದಷ್ಟು ಮಹಿಳೆಯರು ಈ ಕಾಯ್ದೆಯನ್ನ ಸ್ವಲ್ಪ ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸ್ವಲ್ಪ ತಪ್ತಾರೆ ಅಂದಾಗ ಅಂತ ಸಂದರ್ಭದಲ್ಲಿ ಯಾವ ರೀತಿ ಕಾನೂನು ಇದೆ ಸರ್?
2: ಈಗ ಇದ್ರಲ್ಲಿ ಏನಾಗಿದೆ, ಒಂದು ಏನ್ ಹೇಳ್ಬೇಕಂತಂದ್ರೆ, ಒಂದು ರಿಪೋರ್ಟ್ ಬಂತು 2021 ಸುಪ್ರೀಂ ಕೋರ್ಟ್ ಎದುರುಗಡೆ. ಅಲ್ಲಿ ಏನ್ ಹೇಳಿದ್ರೆ ಅಂತಂದ್ರೆ, 65% ಕೇಸ್ಗಳು ಇದರಲ್ಲಿ ಯಾವ ಫೈಲ್ ಆಗ್ತವೆ ಅವೆಲ್ಲ ಸುಳ್ಳು ಕೇಸ್ಗಳು ಇರ್ತವೆ, ಅವು ಕೇಸ್ಗಳು ಮುಂದೆ ಬರೆಯಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ದವರು ಆ ರಿಪೋರ್ಟ್ ನೋಡ್ಬಿಟ್ಟು ಒಂದ್ ಮಾತು ಹೇಳಿದ್ರು, ಇದರಲ್ಲಿ 35% ಕೇಸ್ಗಳು ನಿಜವಾಗಿರ್ತವೆ. ನಾವೀಗ 1% ಕೇಸು ನಿಜವಾಗಿದ್ರು ಆ 1% ಮಹಿಳೆಯರನ್ನ ಕಾಪಾಡ್ಲಿಕ್ಕೆ ನಾವು ಪ್ರಯತ್ನ ಪಡಲೇಬೇಕು. ಒಂದು. ಎರಡನೇದು, ಸುಳ್ಳು ಕೇಸ್ ಹಾಕಿದ್ರೆ ಏನಾಗುತ್ತೆ, ಸುಳ್ಳು ಕೇಸ್ ಹಾಕಿದ್ರೆ ಅವ್ರ ಮೇಲೆ ತಿರುಗಿ ನೀವು ಕೇಸ್ ಹಾಕ್ಲಿಕ್ಕೆ ಒಂದು ಒಂದು ಆಧಾರ ಇದ್ದೇ ಇರುತ್ತೆ. ಒಂದು. ಎರಡನೇದು, ಆ ಕೇಸ್ ಹಾಕಿದವ್ರು ಸಾಕ್ಷಿ ಕೊಡ್ಲಿಕ್ಕೆ ಇದನ್ನ ಕೊಡ್ಲಿಕ್ಕೆ ಕೋರ್ಟ್ಗೆ ಬರಲೇಬೇಕು. ಯಾರು ನಾವು ನೋಡಿದ ಪ್ರಕಾರ ಯಾರು ಆ ರೀತಿ ಆದಂತ ಮಾಡುವುದು ಸಮಾಜದಲ್ಲಿ ಕಡಿಮೆ, ಬಟ್ ಆದ್ರೂ ಇದ್ದೇ ಇರ್ತಾರೆ. ಅದು ಇಂಗ್ಲಿಷ್ದಲ್ಲಿ ಹೇಳ್ತಾರೆ ಏನಂತಂದ್ರೆ, ದೇರ್ ಆರ್ ಆಲ್ವೇಸ್ ಸಮ್ ಬ್ಯಾಡ್ ಆಪಲ್ಸ್ ಇನ್ ದ ಕ್ರಿಯೇಟ್ ಅಂತ ಹೇಳಿ. ಅಂದ್ರೆ ಕೆಲವೊಂದಿಷ್ಟು ಜನ ಆ ರೀತಿ ಇದ್ದೇ ಇರ್ತಾರೆ, ಅದನ್ನ ಏನು ಮಾಡ್ಲಿಕ್ಕಾಗಲ್ಲ. ಬಟ್ ಅವರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿಕ್ಕೆ ಕಾನೂನಿನಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನ ನೀವು ತಗೊಳ್ಬೇಕು. ಸುಳ್ಳು ಕೇಸ್ ಯಾರಾದ್ರೂ ಹಾಕಿದ್ರೆ ಆ ಸುಳ್ಳು ಕೇಸ್ ಹಾಕಿದವ್ರ ವಿರುದ್ಧ ನೀವು ಒಂದು ಕೇಸ್ ಹಾಕಿ ಡಿಫಮೇಷನ್ ಕೇಸ್ ಹಾಕೋಬಹುದು. ನಿಮ್ಮ ಇದರಿಂದ ನೀವು ಏನು ಮಾನದಂಡ ಮೊಕದ್ದಮೆ ಅಂತಂತೀವಿ ನಾವು, ಅಂತ ಕೇಸ್ ಹಾಕೊಂಡು ಅವರಿಂದ ಅಲ್ಲಿ ಕೋರ್ಟ್ ನಲ್ಲಿ ಕ್ರಿಮಿನಲ್ ಕೇಸು ಹಾಕೋಬಹುದು, ಸಿವಿಲ್ ಕೇಸು ಹಾಕೋಬಹುದು.
1: ಖಂಡಿತ ಸರ್. ಸರಿನು, ಕುಟುಂಬದೊಳಗಿನ ವಿಷಯ ಅಂತ ಹೇಳಿ ಬಹಳಷ್ಟು ಮಹಿಳೆಯರು ಆ ಒಂದು ಹಿಂಸೆಯನ್ನ ಸಹಿಸಿಕೊಂಡು ಹಾಗೆ ಇರ್ತಾರೆ, ಅವರಿಗೆ ಕಿವಿ ಮಾತು ಅನ್ನೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ನಾವು ಇವತ್ತು ಮುಂಜಾನೆ ಮಾತಾಡುವಾಗ ನಮ್ಮ ತಂಗಿ ಅಂದ್ಲು, ಬಹಳಷ್ಟು ಜನಗಳಿಗೆ ಈ ಹಿಂಸೆ ಅನ್ನೋದೇ ಏನಂತ ಅನ್ನೋದು ಗುರುತಿಲ್ಲ. ಏನಾಗ್ತಿದೆ ಅಂತಂದ್ರೆ, ಕೆಲವೊಂದಿಷ್ಟು ಜನಕ್ಕೆ ಹಿಂಸೆ ಅಂದ್ರೆ ಬೈದ್ರೇನೆ ಹಿಂಸೆ ಅಂತಾರೆ, ಕೆಲವೊಂದಿಷ್ಟು ಜನ ಬಡದ್ರೆ ಹಿಂಸೆ ಅಂತಾರೆ, ಇನ್ ಕೆಲವೊಂದಿಷ್ಟು ಜನ ಹೇಗಂತಂದ್ರೆ ಕಂಪ್ಲೀಟ್ ಪೂರ್ತಿ ಮನೆ ಹೊರಗಡೆ ಹಾಕಿ ಅವ್ರನ್ನ ಎಲ್ಲೂ ಇರ್ಲಿಕ್ಕೆ ಕೊಡೋದಿಲ್ಲ, ಅದು ಹಿಂಸೆ ಅಂತಾರೆ. ಇನ್ನು ಕೆಲವೊಂದಿಷ್ಟು ಜನ ಏನಂತಂದ್ರೆ ಅವ್ರನ್ನ ಒಂದು ಏನು ಕೆಲ್ಸದವ್ರ ತರ ನೋಡ್ಕೊಂಡ್ಬಿಟ್ಟು ಬೇರೆ ಯಾವುದೇ ರೀತಿಯಾದಂತ ಒಂದು ಏನು ಅವ್ರಿಗೆ ಗೌರವ ಕೊಡ್ಬೇಕು, ಆ ಗೌರವ ಕೊಡಂಗಿಲ್ಲಲ್ಲ, ಅದನ್ನ ಹಿಂಸೆ ಅಂತಾರೆ. ಸೊ ಬೈಯೋದ್ರಿಂದ ಹಿಡ್ಕೊಂಡು ಕಡೆಯವರೆಗೂ ಎಲ್ಲವೂ ಹಿಂಸೆಗಳೇ. ಆದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ಅದನ್ನ ಹಿಂಸೆ ಅಂತ ಅನ್ಕೊಳ್ಳೋದಿಲ್ಲ, ಅದು ಬೆಳೆದು ಬಂದಂತ ರೀತಿ. ಮೊದ್ಲಿನವ್ರು ಯಾರೋ ಹಂಗೆ ಬಯಸ್ಕೋತಿದ್ರು, ನಾವು ಹಂಗೆ ಬಯಸ್ಕೋಬೇಕು. ಮೊದ್ಲಿನವ್ರು ಯಾರೋ ಬಡ್ಸ್ಕೋತಿದ್ರು, ನಾವು ಬಡ್ಸ್ಕೋಬೇಕು. ನಾವು ನೋಡಿದೀವಿ ಇದನ್ನ ಬಹಳ ವಿಷಯಗಳಲ್ಲಿ, ಇಂಥವ್ ನೋಡಿದ್ವಿ. ಇದು ಇಂಥ ವಿಷಯಗಳಿಗೆ ಏನಂತಂದ್ರೆ, ನೀವು ಮೊದಲು ಹಿರಿಯರನ್ನ ಕರೆಸಿ ಹೇಳಿ, ಈ ರೀತಿ ಆಗ್ತಾ ಇದಾವೆ, ಇಲ್ಲ ಬಡೀತಿದ್ದಾರೆ, ಅದು ತಪ್ಪೆ, ಬಡಿಯೋದು ಕಂಪ್ಲೀಟ್ಲಿ ತಪ್ಪೆ, ಇವರು ಅರ್ಥ ಮಾಡಿಕೊಂಡು ಒಳ್ಳೆ ಜೀವನ ನಡೆಸ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಾನು ಕ್ರಿಮಿನಲ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ನೀವು ಇವ್ರನ್ನ ಬದಲಾವಣೆ ಮಾಡಲಿಲ್ಲ, ನಮ್ಮ ಅತ್ತೆನ ಸೊಸೆಯನ್ನ ಇಲ್ಲಾಂದ್ರೆ ನಮ್ಮ ನಾದಿನ ಇವ್ರನ್ನಾರನ್ನೂ ಬದಲಾವಣೆ ಮಾಡಲಿಲ್ಲ ಅಂತಂದ್ರೆ ನಾನು ಮುಂದಿಂದೇನಿದೆ ಕಠಿಣ ಕ್ರಮ ನಾನು ತಗೋತೀನಿ ಅನ್ನೋದು ಒಂದು ನಿರ್ಧಾರ ಇವ್ರು ತಗೊಂಡು ಹಿರಿಯರಿಗೆ ಹೇಳಿದ್ರೆ ಆ ಮನೋಭಾವನೆ ಚೇಂಜ್ ಆಗುತ್ತೆ, ಆ ಮನೋಭಾವನೆ ಬದಲಾಗುತ್ತೆ ಅನ್ನೋದು ನಾನು ಹೇಳ್ತೀನಿ.
1: ಸರ್, ಇವಾಗ ನೊಂದಂತಹ ಮಹಿಳೆ, ಈ ಒಂದು ಗೃಹ ಹಿಂಸೆಯಿಂದ ನೊಂದಂತಹ ಮಹಿಳೆ, ಅವಳಿಗೇನಾದ್ರೂ ನನಗೆ ಉಚಿತವಾಗಿ ಕಾನೂನು ಬೇಕು, ಯಾಕಂದ್ರೆ ಅವಳು ಎಲ್ಲ ತರದಿಂದ ಅಸಮರ್ಥಳಾಗಿರ್ತಾಳೆ, ಅಂತಹ ಸಂದರ್ಭದಲ್ಲಿ ಅವಳಿಗೆ ಕಾನೂನಿನ ನೆರವು ಯಾವ ರೀತಿ ಸಿಗುತ್ತೆ ಅಂತ ಸರ್?
2: ಈಗ ಇದರಲ್ಲಿ ಎರಡು ರೀತಿಯಾದಂತ ನೆರವುಗಳಿದ್ದಾವೆ. ನಾವು ನೋಡಿದ ಪ್ರಕಾರ ಬಹಳಷ್ಟು ವಕೀಲರು ಫೀಸ್ ತಗೊಳ್ಳಾರ್ದೇನೆ ಮಹಿಳೆಗೆ ಈ ಹಿಂಸೆ ಆಗಿದೆ ಅಂತ ಹೇಳಿ ಮುಂದೆ ಬರ್ತಾರೆ. ಇವು ಅದೂ ಬೇಡ, ಪ್ರೈವೇಟ್ ಅಡ್ವೊಕೇಟ್ ಬೇಡವೇ ಬೇಡ, ಯಾರಾದ್ರೂ ಗೌರ್ಮೆಂಟ್ ಅಡ್ವೊಕೇಟ್ ಯಾರಾದ್ರೂ ಇದಾರಾ ಅಂತ ಹೇಳಿ ನೋಡ್ಬೇಕಂತಂತಂದ್ರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ, DLSA ಅಂತ ನಾವು ಹೇಳ್ತೀವಿ. ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು 25-30 ವಕೀಲರು ಒಂದು ತಂಡ ಇರುತ್ತೆ, ಅವರಿಗೆ ಸರ್ಕಾರದವರೇನೆ ಫೀಸ್ ಪೇ ಮಾಡ್ತಿರ್ತಾರೆ. ಅವ್ರು ನಿಮ್ ಪರವಾಗಿ ಫ್ರೀಯಾಗಿ ಅಲ್ಲೇ ಕೋರ್ಟಿಗೆ ಬಂದು ಕೇಸ್ ಹಾಕ್ಬಿಟ್ಟು ನಿಮ್ ಕೇಸು ಅವರೇ ನಡ್ಸ್ಕೊಂಡು ಹೋಗ್ತಾರೆ. ನೀವು 1 ರೂಪಾಯಿ ಅವ್ರಿಗೆ ಏನು ಫೀಸ್ ಕೊಡೋ ಅವಶ್ಯಕತೆ ಇಲ್ಲ, ನಿಮ್ಮ ಜೇಬಿನಿಂದ 1 ರೂಪಾಯಿ ಖರ್ಚಾಗುವಂತ ಪ್ರಸಂಗನೂ ಬರಲ್ಲ ಅಲ್ಲಿ.
1: ಖಂಡಿತ ಸರ್. ಸರ್, ಇನ್ನು ಕೊನೆಯದಾಗಿ ಈ ಒಂದು ಗೃಹ ಹಿಂಸಾಚಾರದ ಕುರಿತು ಅಂತಿಮ ಸಂದೇಶ ಅನ್ನೋದಾದ್ರೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ?
2: ಮಹಿಳೆಯರೇ, ನೀವು ಒಬ್ಬರಲ್ಲ, ಕಾನೂನು, ಸಮಾಜ, ನ್ಯಾಯಾಲಯ ಎಲ್ಲವೂ ನಿಮ್ಮೊಂದಿಗೆ ನಿಂತಿದೆ. ಹಿಂಸೆಯನ್ನು ಸಹಿಸುವುದು ಧೈರ್ಯವಲ್ಲ, ಅದಕ್ಕೆ ವಿರುದ್ಧ ನಿಲ್ಲುವುದೇ ಧೈರ್ಯ. ಸೊ ಇದನ್ನು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯ ಪರವಾಗಿರುವಂತಹ ಒಂದು ಗೃಹ ಹಿಂಸೆ ಕಾಯ್ದೆ 2005 ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
2: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ವಿಶ್ವನಾಥ್ ಸುಲ್ತಾನ್ಪುರಿಯವರು. ಮತ್ತೊಂದು ಕಾನೂನು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಇದು KLV ವೇಣುಧ್ವನಿ 90.4 FM. ನಮಸ್ಕಾರ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE, ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನೀಸಾ ಬೇಗಂ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮಿಂಗ್ ಮೀ.
0: ಯೆಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ನಿದ್ರಾಹೀನತೆ ಅಥವಾ ಸ್ಲೀಪ್ ಡಿಸಾರ್ಡರ್. ಬನ್ನಿ ಅಲ್ಲಿಂದ ಪ್ರಾರಂಭ ಮಾಡೋಣ. ಈ ನಿದ್ರಾಹೀನತೆ ಅಂದ್ರೆ ಏನು
1: ಸರ್? ಆಕ್ಚುಲಿ ನಾವು ಫುಲ್ ಡೇ ನಾವು ಆಕ್ಟಿವ್ ಆಗಿ ಇರಬೇಕಂದ್ರೆ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿದ್ದೆ ಚೆನ್ನಾಗಿಲ್ಲ ಅಂದ್ರೆ ಕೂಡ ಸೊ ನೆಕ್ಸ್ಟ್ ಡೇ ಹೆಂಗಿರುತ್ತೆ, ಆಕ್ಚುಲಿ ಇರಿಟೇಟ್ ಆಗಿರ್ತೀವಿ, ಬಹಳ ಹೆಲ್ತ್ ಇಶ್ಯೂಸೂ ಬರ್ತವೆ. ಸೊ ನಾವು ಏನೇನ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಬೇಕಂದ್ರೂ ಆಗಲ್ಲ. ಸೊ ಎಲ್ಲ ಯಾವಾಗೂ ಶಿಟ್ ಬರೋದು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ನಮಗೆ ಅಲ್ಲ, ಚಿಕ್ಕ ಮಕ್ಕಳಿಗೆ ಇಂಪಾರ್ಟೆಂಟ್, ದೊಡ್ಡವ್ರಿಗೆ ಎಲ್ಲರಿಗೆ ನಿದ್ದೆ ಅನ್ನೋದು ಮಿನಿಮಮ್ 7 to 8 hours ನಿದ್ದೆ ಅಂತೂ ಬೇಕೇ ಬೇಕು. ಅದು ಇಲ್ಲ ಅಂದ್ರೆ ಸೊ ಸಾಕಷ್ಟುಗಳ ಕಾಯಗಳು ಆಸ್ ವೆಲ್ ಆಸ್ ಮಾನಸಿಕ ರೋಗಗಳು ಬರ್ತವೆ. ಸೊ ಇದು ವೈಸ್ ವರ್ಸ ಕಾಯಗಳು ಲೈಕ್ ಎನಿ ಫಿಸಿಕಲ್ ಡಿಸಾರ್ಡರ್ಸ್ ಆರ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಲೀಡ್ಸ್ ಟು ಇನ್ಸೋಮ್ನಿಯಾ ಆರ್ ನಿದ್ರಾ ಲೇಮಿ ಆರ್ ನಿದ್ರಾಹೀನತಾ ಆರ್ ಸ್ಲೀಪ್ ಡಿಸಾರ್ಡರ್ ಆರ್ ಸ್ಲೀಪ್ ಡಿಸಾರ್ಡರ್ ಮೇ ಲೀಡ್ಸ್ ಟು ಸೊ ಮೆನಿ ಸೈಕಲಾಜಿಕಲ್ ಆಸ್ ವೆಲ್ ಆಸ್ ಎ ಫಿಸಿಕಲ್ ಇಶ್ಯೂಸ್. ಸೊ ಹೆಲ್ತ್ ಇಶ್ಯೂಸ್ ಬಹಳ ಬರೋಕ್ಕೂ ಚಾನ್ಸಸ್ ಇದಾವೆ. ಅದಕ್ಕೆ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ
0: 100%. ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮನುಷ್ಯನ ದೇಹಕ್ಕೆ ನಿದ್ರೆ ರೀಸೆಟ್ ಬಟನ್ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಎಷ್ಟು ಅವರ್ ಎಷ್ಟು ಗಂಟೆಗಳ ಕಾಲ ನಿದ್ರೆ ಬೇಕು ಅಂತ? ಏಕೆಂದ್ರೆ ಬಹಳಷ್ಟು ವಿಷಯಗಳು ಬರ್ತವೆ, 9 hours, 10 hours. ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ
1: ಸರ್? ಚಿಕ್ಕ ವಯಸ್ಸಿದಾಗ ಲೈಕ್ 12 years ಅಪ್ ಟು 12 years ಅಟ್ ಲೀಸ್ಟ್ 8 to 10 hours ನಿದ್ದೆ ಬೇಕೇ ಬೇಕಾಗತ್ತೆ. ಸೊ ನಾವು ಸ್ವಲ್ಪ ದೊಡ್ಡವರಾಗ ಮಿನಿಮಮ್ 8 to 6 hours ಲೈಕ್ 6 to 8 hours ನಿದ್ದೆ ಬೇಕು. ಸೊ ಮಿನಿಮಮ್ 6 hours ಸ್ಲೀಪ್ ಮಾಡಬೇಕಾಗತ್ತೆ. ಇಲ್ಲ ನಮ್ಗೆ ಸ್ವಲ್ಪ ಟೈಮ್ ಇದೆ ಅಂದ್ರೂ ಮಿನಿಮಮ್ ಸ್ವಲ್ಪ ಏಜ್ 45 ಇದಾಗ ಅಷ್ಟು ತನಕ ಸೊ 8 hours ಸ್ಲೀಪ್ ಬೇಕೇ ಬೇಕು. ಸೊ ಮೋರ್ ದನ್ 45 years ಅಂದ್ರೆ ಮಿನಿಮಮ್ 6 hours ಸ್ಲೀಪ್ ಸಾಕು, ಜಾಸ್ತಿ ಏನು ಬೇಡ. ಅವ್ರಿಗೆ ನಿದ್ದೆನೂ ಬರಲ್ಲ, ಅದು ವಯಸ್ಸು ಪ್ರಕಾರ ಬರುತ್ತೆ. ಅವರಲ್ಲಿ ಆಕ್ಚುಲಿ ಅವರಲ್ಲಿ ವಾತ ಪ್ರಧಾನ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಅವರು ವಾತ ಆಫ್ಟರ್ ಲೈಕ್ 50 years ವಾತ ಬಾಡಿ ಎಲ್ಲ ಜಾಸ್ತಿ ಇರುತ್ತೆ. ವಾತ ಪಿತ್ತ ಕಫ ಅಂತ ಆಯುರ್ವೇದದಲ್ಲಿ ತ್ರಿದೋಷ ಅದರಲ್ಲಿ. ಸೊ ಬಾಲ್ಯವಿದ್ದಾಗ ಕಫ ಜಾಸ್ತಿ ಇರುತ್ತೆ, ಮಧ್ಯ ವಯಸ್ಸಿದಾಗ ಪಿತ್ತ ಜಾಸ್ತಿ ಇರುತ್ತೆ, ಬಟ್ ವಯಸ್ಸು ಸ್ವಲ್ಪ ಜಾಸ್ತಿ ಇದ್ದಾಗ ಕಫ ಕಡಿಮೆಯಾಗಿ ವಾತ ಜಾಸ್ತಿ ಇರುತ್ತೆ. ಸೊ ಅವಾಗ ನಿದ್ರಾಲೇಮಿ ಅದು ಆಟೋಮೆಟಿಕ್ ಡಿಸೀಸೇ ಆಗ್ಬಿಡ್ತದೆ. ಸೊ ಮಿನಿಮಮ್ ಚಿಕ್ಕ ಮಗಳಿಗೆ 8 to 10 hours, ಮಧ್ಯ ವಯಸ್ಸವ್ರಿಗೆ ಮಿನಿಮಮ್ 6 to 8 hours ನಿದ್ದೆ ಬೇಕೇ ಬೇಕು. ಸ್ವಲ್ಪ ವಯಸ್ಸಿದವ್ರಿಗೆ 6 hours ಕೂಡ ನಡೀತದೆ, ಅದಕ್ಕೂ ಮಿನಿಮಮ್ ಇದು 6 hours ನಿದ್ದೆ ಮಾಡಬೇಕು. ಬಟ್ ಇದು ನಿದ್ದೆ ಬರೋಕೆ ಆಕ್ಚುಲಿ ಒಂದು ಬಯೋಲಾಜಿಕಲ್ ಕ್ಲಾಕ್ ನಮ್ಮ ಬಾಡಿಯಲ್ಲಿ ಇರುತ್ತೆ. ಹಂಗಂದ್ರೆ ಏನು, ಸ್ವಲ್ಪ ಸೂರ್ಯ ಬಂದಾಗ ಲೈಟ್ ಬಂದಾಗ ನಿದ್ದೆ ಮಾಡಬೇಕು ಅನಿಸಲ್ಲ, ಅಂದ್ರೆ ಸ್ವಲ್ಪ ನಾವು ಆಕ್ಟಿವ್ ಆಗಿರ್ತೀವಿ. ಅಂಡ್ ನೈಟ್ ಸ್ವಲ್ಪ ಲೈಟ್ ಕಡಿಮೆ ಇದ್ದಾಗ ನಿದ್ದೆ ಬರುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಬಾಡಿಯಲ್ಲಿ ಇರುತ್ತೆ. ಅದು ಬಾಡಿಯಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂದ್ರೆ ಬ್ರೈನ್ ಅಲ್ಲಿ ಒಂದು ಗ್ರಂಥಿ ಇರುತ್ತೆ, ಪೀನಿಯಲ್ ಗ್ರಂಥಿ ಅಂತ. ಅದರಿಂದ ಆಕ್ಚುಲಿ ಮೆಲಟೋನಿನ್ ಪಿಗ್ಮೆಂಟ್ ಆಸ್ ಮೆಲಟೋನಿನ್ ಹಾರ್ಮೋನ್ ಅಂತ ಒಂದು ರಿಲೀಸ್ ಆಗುತ್ತೆ. ಸೊ ಆ ಹಾರ್ಮೋನ್ ನಮ್ಗೆ ಸ್ವಲ್ಪ ಲೈಟ್ ಕಡಿಮೆ ಇದ್ದಾಗ ಜಾಸ್ತಿ ಇರುತ್ತೆ, ಸ್ವಲ್ಪ ಲೈಟ್ ಹೆಚ್ಚಿದಾಗ ಆ ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಸೂರ್ಯ ಬಂದಾಗ ಲೈಟ್ ಜಾಸ್ತಿ ಇರುತ್ತಲ್ಲ, ಅವಾಗ ಏನಾಗುತ್ತೆ ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಇರುತ್ತೆ. ಸೊ ನಾವು ನಮ್ಗೆ ಎಲ್ಲ ಹೆಚ್ಚರಾಗುತ್ತೆ, ನಿದ್ದೆ ಬರಲ್ಲ, ಆಕ್ಟಿವ್ ಆಗಿರ್ತೀವಿ, ನಾವು ಕೆಲಸ ಮಾಡ್ಕೊಂತೇವೆ. ಬಟ್ ನೈಟ್ ಸ್ವಲ್ಪ ಸಂಜೆ ಆದ್ಮೇಲೆ ಲೈಕ್ 6 o'clock ಲೈಟ್ ಕಡಿಮೆ ಆಗ್ತಾ ಇರ್ತದಲ್ಲ, ಸೊ ಅವಾಗ ಏನಾದ್ರು ಮೆಲಟೋನಿನ್ ಆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರ್ತಾವೆ. ಸ್ವಲ್ಪ ಬಹಳ ಸಾಕಷ್ಟು ಲೆವೆಲ್ ಜಾಸ್ತಿ ಇದ್ದಾಗ ನಮ್ಗೆ ನಿದ್ದೆ ಬರುತ್ತೆ. ಇದು ಒಂದು ನಾರ್ಮಲ್ ಸೈಕಲ್, ಇದು ಸ್ಲೀಪ್ ಸೈಕಲ್ ಅಂತಾರೆ. ಸೊ ಅದೆಲ್ಲ ಡಿಪೆಂಡ್ಸ್ ಆನ್ ಮೆಲಟೋನಿನ್ ಹಾರ್ಮೋನ್, ಅದು ಬ್ರೈನ್ ಅಲ್ಲಿ ಒಂದು ಪೀನಿಯಲ್ ಗ್ರಂಥಿಯಿಂದ ರಿಲೀಸ್ ಆಗುತ್ತೆ. ಇದು ಇವಾಗ ಏನಾಗುತ್ತೆ ಈ ಜನರೇಷನ್, ಸೊ ನೈಟ್ ನಾವು ಗ್ಯಾಜೆಟ್ಸ್ ಯೂಸ್ ಮಾಡ್ತೀವಿ, ಸೊ ಅದರಿಂದ ಬ್ಲೂ ರೇಸ್ ಜಾಸ್ತಿ ಇರ್ತವೆ. ಅದು ಕಣ್ಣಿಂದ ಸೊ ಹೋಗಿದ್ವಾಗ ಕಣ್ಣಿಂದ ಸೊ ಬ್ರೈನ್ ಸೊ ಡೈರೆಕ್ಟ್ಲಿ ಎಂಟರ್ಸ್ ಇಂಟು ದ ಬ್ರೈನ್ ಅಂಡ್ ವಾಟ್ ಹ್ಯಾಪನ್ ಸೊ ಡೈರೆಕ್ಟ್ಲಿ ಇಟ್ ಮೆಲಟೋನಿನ್ ಏನು ಲೆವೆಲ್ಸ್ ಇರ್ತವೆ ಅದ ಅಲ್ಲ ಅದು ಕಡಿಮೆ ಮಾಡ್ತವೆ. ಸೊ ಅದು ನಾವು ಲೈಟ್ ಇದ್ದಾಗ ಆಲ್ರೆಡಿ ಹೇಳಿದ್ನಲ್ಲ, ಲೈಟ್ ಇದ್ದಾಗ ಮೆಲಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತವೆ. ನಾವು ಜಾಸ್ತಿ ಟೈಮ್ ಟಿವಿ ನೋಡೋದು, ಗ್ಯಾಜೆಟ್ಸ್ ನೋಡೋದು, ಇಲ್ಲ ಸ್ಕ್ರೀನ್ ಏನೇನು ಏನಂತಾರೆ ಮೊಬೈಲ್ ನೋಡೋದು ಇದೆಲ್ಲ ನೋಡಿದ್ಮೇಲೆ ಸೊ ಲೈಟ್ ಜಾಸ್ತಿ ಇದ್ದಾಗ ಮೆಲಟೋನಿನ್ ಲೆವೆಲ್ ಕಡಿಮೆನೇ ಇರುತ್ತೆ. ಸೊ ಅವಾಗ ಅವ್ರಿಗೆ ನಿದ್ದೆನೆ ಬರಲ್ಲ. ಸೊ ಇನ್ಸೋಮ್ನಿಯಾ ಅಂದ್ರೆ ಏನು, ನಾವು ಮಲ್ಕೊಂತೀವಿ ಬಟ್ ಸಾಕಷ್ಟು ಟೈಮ್ ಮಲ್ಕೊಂಡಿದ ಮೇಲೆ ಕೂಡ ನಿದ್ದೆ ಬರಲ್ಲ. ಸೊ ಕೆಲವು ಜನ ಮಲ್ಕೊಂಡಿದ್ಮೇಲೆ ನಿದ್ದೆ ಬರುತ್ತೆ, ಬಟ್ ಇನ್ಸೋಮ್ನಿಯಾದವ್ರಿಗೆ ಏನಂದ್ರೆ ನಾವು ಒಂಬತ್ತು ಗಂಟೆಗೂ ಮಲ್ಕೊಂಡಿದ್ರೆ 1 o'clock ಕೂಡ ನಿದ್ದೆ ಬರಲ್ಲ, ಅಷ್ಟು ಟೈಮ್ ತಗೊಂತಾರೆ ನಿದ್ದೆ ಬರೋಕ್ಕೆ. ಸೊ ಇದೆಲ್ಲ ಇನ್ಸೋಮ್ನಿಯಾ ಅಂತ ನಾವು ಕೇಳ್ಬೋದು. ಮತ್ತೆ ಇದಕ್ಕೆಲ್ಲ ಕಾರಣ ಮೆಲಟೋನಿನ್ ಕಡಿಮೆ ಇದ್ದಾಗನೆ ಆಗತ್ತೆ. ಸೊ ಮೆಲಟೋನಿನ್ ಹೆಚ್ಚಾಗಬೇಕಂದ್ರೆ ಸ್ಲೀಪ್ ಹೈಜಿನ್ ಅಂತ ಒಂದು ಹೇಳ್ಬೋದು. ಸೊ ಅದ್ರ ಮುಂದೆ ನಾವು
0: ಖಂಡಿತ ಡಿಸ್ಕಸ್ ಮಾಡೋಣ. ಅಂತ ಸಂದರ್ಭಗಳಲ್ಲಿ ಗ್ಯಾಜೆಟ್ಗಳ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆನೂ ಒಂದು ಪ್ರಶ್ನೆ ಇದೆ. ಈಗ ಬಹಳ ಮುಖ್ಯವಾಗಿ ನಿದ್ರೆ ಬರದೇ ಇರೋಕೆ ಯಾವೆಲ್ಲ ಕಾರಣ ಇರಬಹುದು ಅದ್ರ ಬಗ್ಗೆ?
1: ಸೊ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನಾವು ಫಿಸಿಕಲ್ ಕಾಸಸ್ ಹೇಳ್ಬೋದು. ಬರ್ತಾ ಇಲ್ಲ ನಿದ್ದೆ, ಅವರು ಬಹಳ ಸಾಕಷ್ಟು ಕಂಪ್ಲೇಂಟ್ಸ್ ಮಾಡ್ತಾ ಇದ್ರೆ ಬಹಳ ದಿನದಿಂದ ನಮ್ಗೆ ನಿದ್ದೆ ಬರ್ತಾ ಇಲ್ಲ, ಮೋರ್ ದನ್ 1 month, 2 months, 3 months ಇಂದ ನಮ್ಗೆ ನಿದ್ದೆ ಬರ್ತಾ ಇಲ್ಲ, 6 months ಇಂದ ನಿದ್ದೆ ಬರ್ತಾ ಇಲ್ಲ ಅಂತಾರೆ. ಕೆಲವು ಜನ 20 ವರ್ಷ ಅಂತ ಬರ್ತಾರೆ ಒಪಿಡಿಗೆ, 20 ವರ್ಷದಿಂದ ನಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಆಯುರ್ವೇದದಲ್ಲಿ ನಿದ್ದೆ ಅಂತ ಒಂದು ಸಪರೇಟ್ ಚಾಪ್ಟರ್ ಹೇಳ್ಬಿಡ್ತಾರೆ ಅದರಲ್ಲಿ. ಸೊ ನಾವು ಸುಖ ದುಃಖ, ಈವನ್ ವೃಷತ ಕ್ಲೀಬತ, ಜೀವನ ಮರಣ, ಸೊ ಇದೆಲ್ಲ ಡಿಪೆಂಡ್ಸ್ ಆನ್ ನಿದ್ರೆ ಅಂತ ಹೇಳ್ತಾರೆ. ಅಂದ್ರೆ ಸುಖ ದುಃಖ, ಸುಖ ಅಂದ್ರೆ ಆಯುರ್ವೇದದಲ್ಲಿ ಸ್ವಲ್ಪ ಹೆಲ್ದಿ ಲೈಫ್, ನೀವು ಹೆಲ್ದಿ ಇರಬೇಕಂದ್ರೆ ದಟ್ ಡಿಪೆಂಡ್ಸ್ ಆನ್ ನಿದ್ರೆ ಓನ್ಲಿ. ಬಟ್ ರೋಗ ದುಃಖತ ಅಂದ್ರೆ ಆಯುರ್ವೇದದಲ್ಲಿ ರೋಗ ಸಿನಾನಿಮನ್. ಸೊ ನೀವು ಸ್ವಲ್ಪ ರೋಗ ಜಾಸ್ತಿ ಬರ್ತಾ ಇದೆ ಅಂದ್ರೆ ಕೂಡ ನೀವು ಸ್ವಲ್ಪ ಸ್ಲೀಪ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತಾನೆ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಾನೆ ಅರ್ಥ ಮಾಡ್ಕೋಬಹುದು. ಸೊ ಆ ತರಾನೇ ಈವನ್ ನೀವು ಚೆನ್ನಾಗಿರ್ಬೇಕು, ಹೆಲ್ದಿ ಪರ್ಸನ್ ಆಗಿ ಹೆಲ್ದಿ ಬಿಲ್ಡ್ ಇರಬೇಕು ಅಂದ್ರೆ ನಿದ್ದೆ ಬೇಕು. ಇಲ್ಲ ಕ್ಲೀಬತ ಅಂತಾರೆ, ಕ್ಲೀಬತ ಅಂದ್ರೆ ಸೊ ಸ್ವಲ್ಪ ಎಮಾಸಿಯೇಷನ್, ತೆಳ್ಳಗೆ ಇರ್ತಾರೆ. ಸೊ ತೆಳ್ಳಗ, ಬಹಳ ತೆಳ್ಳಗೆ ಇರ್ತಾರೆ. ಸೊ ಅಂದ್ರೆ ಸರಿಯಾಗಿ ನ್ಯೂಟ್ರಿಷನ್ ಸಪ್ಲಿಮೆಂಟೇಷನ್ ಇರಲ್ಲ. ಸೊ ಅದರಲ್ಲಿ ಬಹಳ ತೆಳ್ಳಗೆ ಇರ್ತಾರೆ, ಅದಕ್ಕೂ ಕೂಡ ನಿದ್ರೆನೇ ಕಾರಣ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಡೈಜೆಷನ್ ಚೆನ್ನಾಗಾಗತ್ತೆ, ಸೊ ಅವ್ರಿಗೆ ಏನು ಆರೋಗ್ಯ ಸಮಸ್ಯೆಗಳು ಇರಲ್ಲ, ಸ್ವಲ್ಪ ಹೆಲ್ದಿ ಬಿಲ್ಟ್ ಇರುತ್ತೆ. ಬಟ್ ನಿದ್ದೆ ಇಲ್ಲಾಗ ಅವರು ಏನು ಊಟ ಮಾಡಿದ್ರು ಕೂಡ ಅದು ಡೈಜೆಸ್ಟ್ ಆಗಲ್ಲ, ಅದು ಮನೆಗೆ ಏನಂತ ಬಾಡಿಗೆ ಹತ್ತಲ್ಲ. ಸೊ ಅವರು ಬಹಳ ತೆಳ್ಳಗಾಗ್ಬಿಡ್ತಾರೆ. ಸೊ ನಿದ್ರೆ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ರೋಗಗಳು ಬರಕ್ಕೆ ನಿದ್ರೆನೇ ಇಂಪಾರ್ಟೆಂಟ್, ರೋಗ ಬರಬಾರ್ದಂದ್ರೆ ಕೂಡ ನಿದ್ರೆ ಇಂಪಾರ್ಟೆಂಟ್. ಅದಾಗ ಜೀವನ ಮರಣ, ನಾವು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೇಕಂದ್ರೆ ನಿದ್ದೆ ಬೇಕು. ನಿದ್ರೆ ಕಡಿಮೆ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಇನ್ಸೋಮ್ನಿಯಾ ಕಂಡೀಷನ್ಸ್ ಏನಿರ್ತವೆ ಅಂದ್ರೆ ನಿದ್ದೆ ಕಡಿಮೆ ಮಾಡ್ಕೊಂತ ಹೋಗ್ತಾರಲ್ಲ ಅವ್ರು, ಸೊ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿನೇ ಇರ್ತವೆ.
0: ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈಗ ತಾವು ಹೇಳಿದ್ರೆ ಒಬ್ಬರಿಗೆ 20 ವರ್ಷದಿಂದ ಬರ್ತಾ ಇಲ್ಲ ನಿದ್ರೆ ಅಂತ, ಆ ಒಂದು
1: ಕಾರಣ ಆಗಲ್ಲ. ಆಕ್ಚುಲಿ ಕಾರಣಗಳು ಹೇಳ್ಬೇಕಂದ್ರೆ ಸರ್, ಫಿಸಿಕಲ್ ಇರ್ತವೆ ಅಂದ್ರೆ ಶಾರೀರಿಕ ಕಾಯಿಗಳು ಇರಬಹುದು, ಮಾನಸಿಕ ಕಾಯಿಗಳು ಇರ್ಬೋದು. ಅದರಲ್ಲಿ ಬಹಳ ಸ್ಟ್ರೆಸ್, ಈಗ ಸಾಫ್ಟ್ವೇರ್ ವರ್ಕರ್ಸ್ ಅದ ಶಿಫ್ಟ್ ಬೇರೆ ಇರ್ತದೆ, ಅವ್ರು ಬೆಳಗ್ಗೆ ಹೋಗ್ತಾರೆ, ಕೆಲವು ಜನ ನೈಟ್ ಹೋಗ್ತಾರೆ, ಅದರಿಂದ ಏನಾಗುತ್ತೆ ಬಯೋಲಾಜಿಕಲ್ ಕ್ಲಾಕ್ ಒಂದಿರುತ್ತೆ, ಅದು ಡಿಸ್ಟರ್ಬ್ ಆಗಿಬಿಡ್ತದೆ. ಸೊ ಅದು ಒಂದು ಕಾರಣ ನಿದ್ದೆ ಬರಲ್ಲ. ಅಂಡ್ ಸ್ಟ್ರೆಸ್ ಇನ್ ದ ಫಾರ್ಮ್ ಆಫ್ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಅಂತಾರೆ. ಸೊ ಎಮೋಷನಲ್ ಡಿಸ್ಟರ್ಬೆನ್ಸಸ್, ಅದ್ರ ಬಗ್ಗೆ ಕೂಡ ಸ್ವಲ್ಪ ನಿದ್ದೆ ಬರಲ್ಲ. ಇವರಿಗೆ ಹುಟ್ಟೋದಾಗಿಂದ ಇಲ್ಲ ಮಿಡಿಲ್ ವಯಸ್ಸಲ್ಲಿ ಅವ್ರ ಆಫ್ಟರ್ ಮ್ಯಾರೇಜ್ ಏನೇನ ಶಾರೀರಿಕ ಕಾಯಿಗಳು ಲೈಕ್ ನ್ಯೂರೋಲಾಜಿಕಲ್ ಇಶ್ಯೂಸ್, ನರಗಳ ಸಂಬಂಧಿತ ಪಾರ್ಕಿನ್ಸೋನಿಸಮ್ ಆ ತರ ಇದ್ದಾಗ ಕೂಡ ನಿದ್ದೆ ಬರಲ್ಲ. ಇನ್ನೇನ ರೆಸ್ಪಿರೇಟರಿ ಇಶ್ಯೂಸ್ ಅಂತಾರೆ, ಅಂದ್ರೆ ಶ್ವಾಸಕೋಶಗಳು, ಅದರಲ್ಲಿ ಒಂದು ಟ್ಯಾಬ್ಲೆಟ್ಸ್ ಹೇಳ್ತಾರೆ ಅದು ಥಿಯೋಫಿಲಿನ್ ಅಂತ, ಅದಕ್ಕೂ ಸೈಡ್ ಎಫೆಕ್ಟೇ ನಿದ್ರಾಲೇಮಿ. ಸೊ ಆ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋರು, ಏನು ಡ್ರಗ್ ಅಬ್ಯೂಸ್ ಅಂದ್ರೆ ಆಲ್ಕೋಹಾಲ್ ತಗೊಂತಾರೆ, ಇಲ್ಲ ಟೊಬ್ಯಾಕೋ, ಇಲ್ಲ ಅದರ್ ಡ್ರಗ್ಸ್ ಏನೇನು ತಗೊಂಡು, ಅವ್ರಿಗೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ, ಏನೇನ ಓಲ್ಡ್ ಏಜ್ ಅಂದ್ರೆ ಒಂದು ಕಾರಣ ಇರ್ಬೋದು. ಬ್ರೈನ್ ಸ್ಟೆಮ್ ಅಂತಾರೆ, ಬ್ರೈನ್ ಸ್ಟೆಮ್ ಅಲ್ಲಿ ಏನೇನ ಹೈಪೋಥಾಲಮಸ್ ಅಂತಾರೆ, ಅದರಲ್ಲಿ ಏನನ್ನ ಪ್ರಾಬ್ಲಮ್ ಇದ್ದಾಗ ಕೂಡ ನಿದ್ದೆ ಬರಲ್ಲ.

0: ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಕಾರ್ಯಕ್ರಮದಲ್ಲಿ ತಾವು ಹೇಳ್ತಾ ಇದ್ರಿ ಬಹಳಷ್ಟು ಕಾರಣಗಳು, ಅದರಲ್ಲಿ ಒಂದು ವಿಷಯ ಬಂದಿದೆ ಈಗ ಸ್ಲೀಪ್ ಆಪ್ನಿಯಾ, ಇನ್ಸೋಮ್ನಿಯಾ ಬಗ್ಗೆ ತಾವು ಹೇಳಿದ್ರಿ. ಸ್ಲೀಪ್ ಆಪ್ನಿಯಾ ಎಂದ್ರೇನು ಅದ್ರ ಬಗ್ಗೆ?
1: ಸ್ಲೀಪ್ ಆಪ್ನಿಯಾ ಅಂದ್ರೆ ಸರ್, ಅವರು ನಿದ್ದೆ ಮಾಡ್ತಾರೆ ಮತ್ತೆ ನಿದ್ರೆಯಲ್ಲಿ ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಕೆಲವು ಜನಕ್ಕೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ, ಬಟ್ ಅದು 5-10 minutes ಅಲ್ಲಿ ನಾರ್ಮಲ್ ಆಗುತ್ತೆ. ಇಲ್ಲ ಕೆಲವು ಜನಕ್ಕೆ ಏನಂದ್ರೆ ಫುಲ್ ನೈಟ್ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅದು ಒಂದ್ಸಲ ಅದು ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗತ್ತೆ. ಅದು ರೆಸ್ಪಿರೇಟರಿ ಇಶ್ಯೂನ ಇಲ್ಲ ಬ್ರೈನ್ ರಿಲೇಟೆಡ್ ಇಶ್ಯೂಸ, ಅದು ಏನಾದ್ರು ರೆಸ್ಪಿರೇಟರಿ ಸೆಂಟರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದಾವ, ಇಲ್ಲ ಹಾರ್ಟ್ ಇಶ್ಯೂಸ್ ಏನಿದಾವ, ಅದೆಲ್ಲ ನೋಡಿಕೊಂಡು ಒಂದ್ಸಲ ಡಾಕ್ಟರ್ ಸಂಪ್ರದಿಸಿದ್ರೆ ಒಳ್ಳೇದು. ಏನಂದ್ರೆ ಮಲ್ಕೋವಾಗ ಒಂದ್ಸಲ ನೈಸಲ್ ಬ್ಲಾಕೇಜ್ ಆಗ್ಬಿಡ್ತದೆ, ಗಾಳಿ ಹೋಗಕ್ಕೆ ಬರೋಕ್ಕೆ ಸ್ವಲ್ಪ ತ್ರಾಸ ಇರುವಾಗ ಕೂಡ ಅವ್ರಿಗೆ ಸ್ಲೀಪ್ ಆಪ್ನಿಯಾ ಅಂತ ಒಂದು ಡಿಸೀಸ್ ಬಂದೇ ಬರುತ್ತೆ. ಅಂದ್ರೆ ಮೇನ್ ಅವ್ರಿಗೆ ಸಡನ್ ಆಗಿ ಒಂದು ಉಸಿರಾಡಕ್ಕೆ ತೊಂದರೆ ಆಗುತ್ತೆ.
0: ಅಂದ್ರೆ ನಿದ್ರೆಯಲ್ಲಿ ಉಸಿರಾಡೋ ಸಮಸ್ಯೆ ಸ್ಲೀಪ್ ಆಪ್ನಿಯಾ. ಹಾ, ಓಕೆ. ಅಂತ ಸಂದರ್ಭದಲ್ಲಿ ಅದು ಯಾರಿಗೆ ಆಗುತ್ತೆ ಅದ್ರ ಬಗ್ಗೆ ತಿಳಿಸಬಹುದಾ?
1: ಅದು ಆಕ್ಚುಲಿ ಬಹಳ ಕಾರಣಗಳು ಇರ್ತಾವ ಸರ್. ಅದು ರೆಸ್ಪಿರೇಟರಿ ಇಶ್ಯೂಸ್ ಇರ್ತಾವ, ಕೆಲವು ಜನಕ್ಕೆ ಆಸ್ತಮಾ ಇದೆಲ್ಲ ಇರ್ತಾವಲ್ಲ, ಅವರು ಮಲ್ಕೊಳ್ಳುವಾಗ ಸ್ವಲ್ಪ ಉಸಿರಾಡಕ್ಕೆ ಮೂಗಲ್ಲಿ ಏನೇನ ಕಾಯಿಗಳು ಇರ್ತವೆ, ಏನ ಖಂಡಗಳು ಸ್ವಲ್ಪ ಎಡಿನಾಯ್ಡ್ಸ್ ಅಂತಾರೆ, ಅದರಲ್ಲಿ ಏನೇನು ಪ್ರಾಬ್ಲಮ್ ಇದ್ದಾಗ ಪರ್ಟಿಕ್ಯುಲರ್ಲಿ ಮೂಗು ಸಮಸ್ಯೆಗಳು, ಸೊ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅದು ಒಂದೆಲ್ಲ ರೆಸ್ಪಿರೇಟರಿ ಇಶ್ಯೂಸ್, ಬ್ರೈನ್ ಇಶ್ಯೂಸ್ ಕೂಡ ಇರ್ಬೋದು. ಆ್ಯಂಡ್ ಭಾಳ ತಿಂತಾರೆ, ಸೊ ಊಟ ಆ್ಯಕ್ಚುಲಿ ಊಟ ಮಾಡಿ ಆಲ್ಮೋಸ್ಟ್ 2-3 hours ಗ್ಯಾಪ್ ಕೊಟ್ಟು ಆಮೇಲೆ ಮಲ್ಕೊಂಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಇದೆಲ್ಲ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಪ್ರೆಷರ್ ಆಗುತ್ತೆ, ಮತ್ತೆ ಅವ್ರಿಗೆ ಉಸಿರಾಡಕ್ಕೆ ಕೂಡ ತೊಂದರೆ ಆಗುತ್ತೆ. ಸೊ ಮಿನಿಮಮ್ ನಾವು 7-7:30-8 o'clock ಊಟದೆಲ್ಲ ಮುಗಿಸ್ಕೊಂಡು ಆಮೇಲೆ 10-10 hours ಮಲ್ಕೊಂಡಿದ್ರೆ ಒಳ್ಳೇದು. ಆ್ಯಕ್ಚುಲಿ ನಾವು ಊಟ ಏನು ಮಾಡ್ತೇವೆ ಅದೆಲ್ಲ ಡೈಜೆಸ್ಟ್ ಆದಮೇಲೆ ಮಲ್ಕೊಂಡಿದ್ರೆ ಒಂದೇ ಕಾರಣ ಅಲ್ಲ, ಭಾಳ ಸಾಕಷ್ಟು ರೋಗಗಳು ಕಡಿಮೆ ಆಗ್ತವೆ, ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಆ್ಯಂಡ್ ಅಂತ ಸಂದರ್ಭದಲ್ಲಿ ಈಗ ಮುಖ್ಯವಾದ ವಿಷಯ, ಯಾರಿಗಾದರೂ ಈಗ ಸ್ನೋರಿಂಗ್ ಗೊರಕೆ ಹೊಡೆಯುವ ಸಮಸ್ಯೆ ಇದೆ ಅಂದ್ರೆ ಅವ್ರಿಗೆ ಏನಾದರೂ ಗಂಭೀರ ಕಾಯಿಲೆ ಇದೆಯಾ, ಈ ಗೊರಕೆ ಹೊಡೆಯುವ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬಹುದು? ವೈದ್ಯರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಗುರಗ ಅನ್ನೋದು ಅದು ಕಾಮನ್ ಸರ್, ಅದು ನೇಸಲ್ ಬ್ಲಾಕೇಜ್. ಅವ್ರಿಗೆ ಇಲ್ಲಿಂದ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ಸ್, ಅಂಡ್ ಥ್ರೋಟ್ ಅಲ್ಲಿ ಕೂಡ ಸ್ವಲ್ಪ ಬ್ಲಾಕೇಜ್, ಕಫ ಜಾಸ್ತಿ ಇರುತ್ತದೆ, ಆ ಕಂಡೀಷನ್ ಅಲ್ಲಿ ಗುರಕ ಬರುತ್ತೆ. ಅದೇನು ಬಹಳ ಸಮಸ್ಯೆ ಏನಿಲ್ಲ, ಬಟ್ ಕೆಲವು ಜನಕ್ಕೆ ಏನಂದ್ರೆ ಅದು ಬಗ್ಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಅದರಿಂದ ಕೂಡ ಇನ್ಸೋಮ್ನಿಯಾ ಬರಬಹುದು. ಅಂಡ್ ಅವರಿಂದ ಕೂಡ ಬೇರೆಯವ್ರಿಗೆ ಕೂಡ ಇನ್ಸೋಮ್ನಿಯಾ ಬರುತ್ತೆ ಆ ಸೌಂಡ್ ಗೆ, ಅದು ಬೇರೆ ವಿಷಯ. ಅಂಡ್ ಈಗ ಬಹಳ ಒಬೆಸಿಟಿ ಅಂತಾರಲ್ಲ, ಅವರು ಅವ್ರಿಗೆ ಕೂಡ ಬಹಳ ಕಫ ಇರುತ್ತೆ. ಸೊ ಕಫ ಇಸ್ ಅ ಮೇನ್ ಕಲ್ಪ್ರಿಟ್ ಫಾರ್ ದ ಗುರಕ ಅಂತಾರೆ ಆಯುರ್ವೇದಲ್ಲಿ. ಸೊ ಅದು ಕಡಿಮೆ ಆಗ್ಬೇಕು ಅಂದ್ರೆ ಸ್ವಲ್ಪ ನಿದ್ದೆ ಮಾಡಕ್ಕಂತ ಮುಂಚೆ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಮಾಡ್ಕೋಬೇಕಾಗುತ್ತೆ, ವೆಯ್ಟ್ ರಿಡಕ್ಷನ್ ಆಗ್ಬೇಕು. ಅಂಡ್ ಊಟ ಕೂಡ ನಾ ಹೇಳಿದ ಪ್ರಕಾರ ಸ್ವಲ್ಪ 2-3 hours ಮುಂಚೆ ಊಟ ಮಾಡಿ ಅದೆಲ್ಲ ಡೈಜೆಸ್ಟ್ ಆದ್ಮೇಲೆ ಮಲ್ಕೊಂಡಿದ್ರೆ ಕೂಡ ಗುಡಕ ಅನ್ನೋದು ಕಡಿಮೆ ಆಗುತ್ತೆ. ಇದೇನು ದೊಡ್ಡ ಕಾಯಿಲಲ್ಲ, ಸ್ವಲ್ಪ ಅದು ಕಡಿಮೆ ಆಗುತ್ತೆ, ಬಟ್ ವೆಯ್ಟ್ ರಿಡಕ್ಷನ್ ಇಸ್ ಮೇನ್ ಥಿಂಗ್.
0: ವೆಯ್ಟ್ ರಿಡಕ್ಷನ್, ಆಹಾರ ಸೇವನೆ ಜಲ್ದಿ ಮಾಡಬೇಕು,
1: ಅಂಡ್ ಲೈಫ್ ಸ್ಟೈಲ್ ಅದು ಮಾಡಿಫಿಕೇಶನ್ ಮಾಡ್ಕೋಬೇಕು, ಅಟ್ ಲೀಸ್ಟ್ ಎಕ್ಸಸೈಸಸ್ ಮಾಡ್ಕೋಬೇಕು. ಬಾಡಿ ಅಂತ ಯಾವಾಗಲೂ ಲೈಟ್ ಇರಬೇಕು, ಈಗ ಹೆವಿ ಆಗ್ತಾ ಇದೆ. ಸೊ ಅದು ಬಿಟ್ಟಿದ್ರೆ ಗುರಕ ಅನ್ನೋದು ನಾರ್ಮಲ್ ಆಗಿ ನಾವು ಟ್ರೀಟ್ ಮಾಡ್ಕೋಬಹುದು.
0: ವಿತ್ ರಿಸ್ಪೆಕ್ಟ್ ಟು ಸ್ನೋರಿಂಗ್ ಯಾರು ಮಾಡ್ತಾರೆ ಅವ್ರು ಹೇಳ್ತಾರೆ ನಾವು ದಿನದಲ್ಲಿ ಬಹಳ ಪರಿಶ್ರಮ ಪಟ್ವಿ ಅಥವಾ ಹಾರ್ಡ್ ವರ್ಕ್ ಮಾಡಿದ್ವಿ ಅದಕ್ಕೆ ರಾತ್ರಿ ಸ್ನೋರಿಂಗ್ ಆಗುತ್ತೆ. ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟ?
1: ಅದು ಹಂಗೇನಿಲ್ಲ ಸರ್, ನಿದ್ದೆ ಚೆನ್ನಾಗಿ ಬಂದಿದ್ರೆ ಆಕ್ಚುಲಿ 2 phases ಆಫ್ ಸ್ಲೀಪ್ ಅಂತಾರೆ, ಒಂದು REM ಸ್ಲೀಪ್ ಅಂತ, NREM ಸ್ಲೀಪ್ ಅಂದ್ರೆ ಟೋಟಲ್ ಇಫ್ ಯು ಲೈಕ್ 8 hours ಸ್ಲೀಪ್ ಅಲ್ಲಿ ಫಸ್ಟ್ ನಾವು NREM ಸ್ಲೀಪ್ ಅಂದ್ರೆ ನಾನ್ ರ್ಯಾಪಿಡ್ ಐಬಾಲ್ ಮೂಮೆಂಟ್ ಅಂತ. ಐಬಾಲ್ ಏನು ಅಂದ್ರೆ ಬಹಳ ಡೀಪ್ ಸ್ಲೀಪ್. ಸೊ ಡೀಪ್ ಸ್ಲೀಪ್ ಆಲ್ಮೋಸ್ಟ್ ನಾವು 8 hours ಸ್ಲೀಪ್ ಅಲ್ಲಿ 6 hours ನಾವು ಡೀಪ್ ಸ್ಲೀಪ್ ಇಲ್ಲಿ ಇರಬೇಕು, ಅಂಡ್ 2 hours REM ಸ್ಲೀಪ್ ಅಂದ್ರೆ ರ್ಯಾಪಿಡ್ ಐಬಾಲ್ ಸ್ಲೀಪ್ ಅಂದ್ರೆ ಅವಾಗ ಸ್ವಲ್ಪ ಡ್ರೀಮ್ಸ್ ಬರ್ತಾವೆ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಲ್ಲ. ಅದು ನಾರ್ಮಲ್ ಸ್ಲೀಪ್ ಅಲ್ಲೇನೆ 2 phases ಇರ್ತವೆ. ನಾವು 8 hours ನಿದ್ದೆ ಮಾಡಿದ್ರೆ ಅದರಲ್ಲಿ 6 hours ಡೀಪ್ ಸ್ಲೀಪ್ ಮಾಡ್ತೀವಿ, 2 hours ನಾರ್ಮಲ್ ಸ್ಲೀಪ್ ಮಾಡ್ತೀವಿ, ಅದರಲ್ಲಿ ಡ್ರೀಮಿಂಗ್ ಸ್ಲೀಪ್ ಅಂತಾರೆ. ಡ್ರೀಮ್ಸ್ ಬರ್ತಾವ ಏನೇನ
0: ಬರ್ತಾವೆ,
1: ಬಟ್ ಇದು ನಾ ಹೇಳಿದ ಪ್ರಕಾರ ಯಾರು ಎಲ್ಲರಿಗೂ ಬರುತ್ತೆ. ನಾವು ಕೆಲಸ ಮಾಡಿದ್ರು ಕೂಡ ಮಾಡಿಲ್ಲ ಅಂದ್ರೂ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ, ಅದಕ್ಕೂ ಗುರಕ ಸಂಬಂಧ ಏನೂ ಇಲ್ಲ.
0: ಸೊ ಆಯುರ್ವೇದ ಏನ್ ಹೇಳುತ್ತೆ ವಿತ್ ರೆಸ್ಪೆಕ್ಟ್ ಟು ಸ್ನೋರಿಂಗ್ ಅಥವಾ ಗುರಕ?
1: ಆಯುರ್ವೇದ ಕಫ ಸಂಬಂಧ ವ್ಯಾಧಿ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ರಿಡಕ್ಷನ್ ಅಂಡ್ ಸ್ವಲ್ಪ ಬೇಗ ಮಾಡಿ ಡೈಜೆಸ್ಟ್ ಆದ್ಮೇಲೆ ಮಲ್ಕೊಂಡಿದ್ರೆ ಕಫ ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕಲಿ ಆ ಗುರಕ ಅನ್ನೋದು ಕಡಿಮೆ ಆಗುತ್ತೆ. ಅಂಡ್ ಬಿಸಿನೀರು ಕುಡಿಯಕ್ಕೆ ಹೇಳ್ತೀವಿ ನೈಟ್, ಬಿಸಿನೀರು ಕುಡಿಯಬಹುದು.
0: ಸ್ನೇಹಿತರೆ ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ

0: ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಈಗ ನಿದ್ರಾಹೀನತೆ ಆಯಿತು, ಗೊರಕೆ ಅಥವಾ ಸ್ನೋರಿಂಗ್ ಬಗ್ಗೆ ಆಯಿತು. ಈಗ ಬಹಳ ಮುಖ್ಯವಾಗಿ ಚಿಂತೆ, ಆತಂಕ, ಒತ್ತಡ, ಸ್ಟ್ರೆಸ್ ಆ್ಯಂಡ್ ಸ್ಲೀಪ್ ಡಿಸಾರ್ಡರ್, ಇದರ ಮಧ್ಯೆ ಸಂಬಂಧವೇನು ಅದ್ರ ಬಗ್ಗೆ?
1: ನಾವು ಸ್ಲೀಪ್ ಡಿಸಾರ್ಡರ್ಸ್ ತಗೊಳ್ಳೋಗ, ಸೊ ಸ್ಲೀಪ್ ಡಿಸಾರ್ಡರಲ್ಲಿ ಮೇನ್ ಇನ್ಸೋಮ್ನಿಯಾ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್, ಇಟ್ ಮೇ ಬಿ ಆಂಗ್ಸೈಟಿ, ಸಿಜೋಫೀನಿಯಾ, ಡಿಪ್ರೆಷನ್, ಅದರಲ್ಲಿ ಮೇನ್ ಪೇಷಂಟ್ ಕಂಪ್ಲೇಂಟ್ ಮಾಡೋದು ಡಾಕ್ಟರ್ ನಮ್ಗೆ ನಿದ್ದೆ ಬರ್ತಾ ಇಲ್ಲ. ಬಟ್ ಅವರು ಯಾವಾಗಲೂ ಬ್ರೈನ್ ಏನೋ ಒಂದು ಚಿಂತೆ ಮಾಡ್ತಾರೆ, ಬ್ರೈನ್ ಯಾವಾಗಲೂ ಅವರು ಆಕ್ಟಿವ್ ಮಾಡಬೇಕಂತಲೇ ಇರ್ತಾರೆ. ಸೊ ಆಕ್ಟಿವ್ ಬ್ರೈನ್ ಯಾವಾಗಲೂ ಏನೋ ಚಿಂತೆ ಮಾಡ್ತಾ ಇರ್ತಾರೆ, ಥಾಟ್ಸ್ ಏನೋ ಬರ್ತಾ ಇರ್ತಾವೆ. ಸೊ ಅವಾಗಲೂ ಏನಾಗುತ್ತೆ, ಅವ್ರ ಬ್ರೈನ್ ಯಾವಾಗಲೂ ಆಕ್ಟಿವ್ ಇರುತ್ತೆ. ಆಕ್ಟಿವ್ ಇದ್ದಾಗ ಮೆಲಟೋನಿನ್ ಸೆಕ್ರೇಷನ್ ಕಡಿಮೆ ಇರುತ್ತೆ. ಸೊ ಮೆಲಟೋನಿನ್ ಇಸ್ ಮೇನ್ ಹಾರ್ಮೋನ್ ಫಾರ್ ದ ಸ್ಲೀಪ್ ಇನಿಸಿಯೇಷನ್. ಸೊ ಅದು ಇರಲ್ಲ ಇವ್ರಿಗೆ. ಆಂಗ್ಸೈಟಿ ಪೀಪಲ್ ಇರ್ಬೋದು, ಡಿಪ್ರೆಷನ್, ಸಿಜೋಫೀನಿಯಾ, ಅದರ್ ಮೆಂಟಲ್ ಇಶ್ಯೂಸ್, ಸೊ ಅವರಲ್ಲಿ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇದ್ದಾಗ ಅವ್ರಿಗೆ ನಿದ್ದೆ ಬರೋಕ್ಕೆ ಚಾನ್ಸಸ್ ಕಡಿಮೆನೇ ಇರ್ತಾವೆ.
0: ಮಹಿಳೆಯರಿಗೆ ಅಥವಾ ಪುರುಷರಿಗೆ ಪೋಸ್ಟ್ 60 ಅವರ ನಿದ್ರೆ ಕಮ್ಮಿ ಆಗುತ್ತಾ, ಅದ್ರ ಬಗ್ಗೆ ಒಂದು?
1: ಅದು ವಯಸ್ಸು ಪ್ರಕಾರನೇ ಆಕ್ಚುಲಿ ಸ್ಲೀಪ್ ರಿಕ್ವೈರ್ಮೆಂಟ್ ಕಡಿಮೆನೇ ಇರುತ್ತೆ ಸರ್. ಅವರು 6 hours ಸ್ಲೀಪ್ ಸಾಕು. ಕೆಲವು ಜನ ಮಿನಿಮಮ್ 4 o'clock ಎದ್ದಾಡ್ಬಿಡ್ತಾರೆ. ಅದಕ್ಕೇನಂದ್ರೆ ವಯಸ್ಸು ಜಾಸ್ತಿ ಇದ್ದಾಗ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇರ್ತಾವೆ. ಅದು ಅದು ಪ್ರಕಾರನೇ ನಿದ್ದನು ಕಡಿಮೆನೇ ಇರುತ್ತೆ. ಅದು ವಯಸ್ಸು ಪ್ರಕಾರನೇ. ಅಂಡ್ ಆಯುರ್ವೇದದಲ್ಲಿ ಕೂಡ ವಾತ ಪ್ರಧಾನ ಏಜ್ ಅದು. ಸೊ ಅದಕ್ಕೋಸ್ಕರ ವಾತ ಜಾಸ್ತಿ ಇದ್ದಾಗ ನಿದ್ದೆ ಬರಲ್ಲ.
0: ನಿದ್ದೆ ಬರೋದಿಲ್ಲ ಅನ್ನೋದು ಅದು ಸಮಸ್ಯೆ ಆಗಿ ಮುಂದೆ ಆಗುದಿಲ್ಲ ಅಲ್ವಾ ವಯಸ್ಸಾದವರಿಗೆ? ಅದು ನಾರ್ಮಲ್,
1: ಅದು ನಾರ್ಮಲ್ ಆ ವಯಸ್ಸವ್ರಿಗೆ ಅದು ನಾರ್ಮಲ್. ಅದಕ್ಕೆ ಅದಕ್ಕೋಸ್ಕರ ನಾವು ರಿಸರ್ಚ್ ಸ್ಟಡಿ ತಗೊಳ್ಳಾಗ ಆ ಸ್ಟೇಜ್ ಪೀಪಲ್ ನಾವು ತಗೊಳ್ಳಲ್ಲ. ಇದಕ್ಕೆ ಅದು ಆಲ್ರೆಡಿ ಒಂದು ಫಿಕ್ಸ್ಡ್ ಡಿಸೀಸ್ ಅದರಲ್ಲಿ ಅವರಲ್ಲಿ.
0: ಇದು ಸೋಷಿಯಲ್ ಮೀಡಿಯಾ ಯುಗ, ಈಗ ಎಲ್ಲಾ ರೀತಿಯ ಒಂದು ವಿಡಿಯೋಸ್ಗಳನ್ನ ನಾವು ನೋಡ್ತೇವೆ. ಅಂತದ್ರಲ್ಲಿ ಒಳ್ಳೆ ನಿದ್ರೆ ಬರಲಿಕ್ಕೆ ಅಂತ ಕೆಲವು ಮ್ಯೂಸಿಕ್ ವೈಟ್ ನಾಯ್ಸ್ ಅಂತ ಕೇಳಿಸ್ತಾರೆ, ಅಥವಾ ಕೆಲವೊಬ್ರು ಗೊತ್ತಾಯ್ತಲ್ಲ ಇಂಟರ್ನೆಟ್ ಮುಖಾಂತರ ಇದನ್ನ ಕೇಳಿ ಉತ್ತಮ ನಿದ್ರೆ ಬರುತ್ತೆ. ವೈದ್ಯರಾದ ನೀವು, ಆಯುರ್ವೇದದ ಪ್ರಕಾರ ಇದು ಕರೆಕ್ಟಾ ಏನು? ವೈಟ್ ನಾಯ್ಸ್ ಅಂತ ಏನು? ಆ ನದಿಯ ಸೌಂಡ್, ಮಳೆಯ ನೀರಿನ ಸೌಂಡ್, ವಿಲ್ ದಟ್ ಎಫೆಕ್ಟ್?
1: ಮ್ಯೂಸಿಕ್ ಥೆರಪಿ ಅಂತ ಒಂದು ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ.
0: ಓ, ಇದೆಯಾ?
1: ಇದೆ. ಸೊ ಅದು ಪ್ರಕಾರ ಸ್ವಲ್ಪ ಕೆಲವು ರಾಗಗಳು ಅದರಲ್ಲಿ ನಾವು ತಗೋಬಹುದು. ಹಿಂದೋಳ ರಾಗ, ಕಲ್ಯಾಣಿ ರಾಗ ಅಂಡ್ ಭೋಪಾಳ, ಇವೆಲ್ಲ ಭೈರವಿ, ಈ ರಾಗಸ್ ನಾವು ಕೇಳಿದೆ. ಮುರಳಿ ಅಂತಾರಲ್ಲ ಅದರಲ್ಲಿ ಕೂಡ. ಸೊ ಆ ರಾಗಗಳು ಕೇಳಿದರೆ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಕೂಡ ಮ್ಯೂಸಿಕ್ ಥೆರಪಿ ಇದೆ. ಸೊ ಒಂದು ರಿಕ್ರಿಯೇಷನಲ್ ಆಕ್ಟಿವಿಟಿ ನಾವು ನಮ್ಮ ಕಾಲೇಜಲ್ಲಿ ಕೂಡ ಮಾಡ್ತೀವಿ. ಸೊ ದಿನ ಅಟ್ಲೀಸ್ಟ್ ನಾವು ಮಲ್ಕೋಕ್ಕಂತ ಮುಂಚೆ 2 hours ಮುಂಚೆನೆ ನಾವು ಗ್ಯಾಜೆಟ್ಸ್ ಅಂತ ಬಿಡಬೇಕು. ಆಕ್ಚುಲಿ ನಾವು ಸ್ಕ್ರೀನ್ ನೋಡೋದು ಬಿಡಬೇಕಾಗತ್ತೆ. ಆ ಟೈಮಲ್ಲಿ ಪ್ಲೆಸೆಂಟ್ ಮ್ಯೂಸಿಕ್, ಸ್ಲೀಪ್ ಹೈಜಿನ್ ಅಲ್ಲಿ ಕೂಡ ಅದೇ ಹೇಳ್ತಾರೆ. ಸೊ ಫಸ್ಟ್ ನೀವು ನಿದ್ದೆ ಚೆನ್ನಾಗಿ ಬರಬೇಕಂದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡಬೇಕು. ಸೊ ಅದಕ್ಕಂತ ಮುಂಚೆ ಡೈಲಿ ರೊಟೀನ್, ಆಕ್ಚುಲಿ ಬೆಳಗ್ಗೆ ಎದ್ದಿದ ಮೇಲೆ ಸ್ವಲ್ಪ ಮೋಷನ್ ಆದಿ ಹೋಗಿ ಬಂದ ಮೇಲೆ ಎಕ್ಸಸೈಸ್ ಮಾಡೋದು, ಡೀಪ್ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಮಾಡೋದು, ಅಂಡ್ ಏನೇನು ಬುಕ್ಸ್ ಓದೋದು, ಆ್ಯಂಡ್ ಹೆಲ್ದಿ ಫುಡ್. ಮೆಲಟೋನಿನ್ ರಿಚ್ ಫುಡ್ ಅಂತಾರೆ. ಮೆಲಟೋನಿನ್ ರಿಚ್ ಫುಡ್ ಅಂದರೆ ಆಪ್ರಿಕಾಟ್ ಗೊತ್ತೈತಲ್ಲ ಸರ್, ಆಪ್ರಿಕಾಟ್, ಪಿಸ್ತಾ, ಮಶ್ರೂಮ್ಸ್, ಇವನ್ ಮಿಲ್ಕ್ ಕೂಡ. ಒಂದು ಗ್ಲಾಸ್ ಬೆಚ್ಚ ಇರ್ತಾವಲ್ಲ ಆ ಹಾಲು ತಗೊಳಕ್ಕೆ ಹೇಳ್ತಾರೆ, ಅದರಲ್ಲಿ ಟ್ರಿಪ್ಟೋಫ್ಯಾನ್ ಅಂತ ಒಂದು ಇರುತ್ತೆ. ಸೊ ಈವನ್ ಗಟ್ಟಿಂದ, ಸೊ ಸೆರಟೋನಿನ್ ಅಂದು ಒಂದು ಪ್ರಿಕಾಸಸ್, ಸೆರಟೋನಿನ್ ಇಸ್ ಆಲ್ಸೋ ಒನ್ ಆಫ್ ಹಾರ್ಮೋನ್, ಅದು ಪ್ರಿಕಾಸರ್, ಅದರಿಂದಾನೇ ಮೆಲಟೋನಿನ್ ಸೆಕ್ರೀಟ್ ಆಗುತ್ತೆ. ಅದಕ್ಕೆ ಗಟ್ ಗಟ್ಟಲ್ಲಿ ಗಟ್ ಅಂತಾರಲ್ಲ, ನಾವು ಈ ಪಿಜ್ಜಾ ಬರ್ಗರ್ಸ್ ತಿಂತೀವಲ್ಲ, ಸೊ ಆವಾಗ ಏನಾಗುತ್ತೆ, ಬ್ಯಾಸಿಲ್, ಏನು ಹೆಲ್ದಿ ಬ್ಯಾಸಿಲ್ ಬ್ಯಾಕ್ಟೀರಿಯಾ ಇರ್ತವೆ, ಅದು ಕೂಡ ಹೆಲ್ದಿ ಬ್ಯಾಕ್ಟೀರಿಯಾ ಅಂತಾರೆ. ಆ ಬ್ಯಾಕ್ಟೀರಿಯಾ ಕಡಿಮೆ ಆಗಾಗ ಗಟ್ ಹೆಲ್ತ್ ನಾರ್ಮಲ್ ಇರಲ್ಲ. ಸೊ ಆ ಟೈಮಲ್ಲಿ ಸೆರಟೋನಿನ್ ಅಂತ ಹಾರ್ಮೋನು ಪ್ರೊಡ್ಯೂಸ್ ಆಗಲ್ಲ. ಸೊ ಸೆರಟೋನಿನ್ ಚೆನ್ನಾಗಿಲ್ಲ ಅಂದ್ರೆ ಅದು ಮೆಲಟೋನಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗಲ್ಲ, ಆಕ್ಚುಲಿ ಅಷ್ಟು ಮೆಲಟೋನಿನ್ ಇರಲ್ಲ. ಸೊ ಅದಕ್ಕೋಸ್ಕರ ಗಟ್ ಡಿಸೀಜಸ್ ಅಂದ್ರೆ, ಗಟ್ ಅಂದ್ರೆ ಅದು ಹೊಟ್ಟೆ, ಹೊಟ್ಟೆ ಡಿಸೀಜಸ್ ಅಲ್ಲಿ ಕೂಡ ನಿದ್ದೆ ಚೆನ್ನಾಗಿ ಬರಲ್ಲ. ಯಾಕಂದ್ರೆ ಅದರಲ್ಲಿ ಸೆರಟೋನಿನ್ ಅಷ್ಟು ಸೆಕ್ರೀಟ್ ಆಗಲ್ಲ. ಸೆರಟೋನಿನ್ ಇಲ್ಲ ಅಂದ್ರೆ ಮೆಲಟೋನಿನ್ ಇರಲ್ಲ. ಸೊ ಅದು ಪೀನಿಯಲ್ ಗ್ರ್ಯಾಂಡ್ ಇರುತ್ತಲ್ಲ, ಅದ್ರ ಮೇಲೆ ಕೆಲಸ ಮಾಡಿ ಮೆಲಟೋನಿನ್ ಸೆಕ್ರೀಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಊಟ ಮಾಡಿದ್ರು ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ.
0: ವೆರಿ ನೈಸ್. ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ತಮ್ಮ ಕಾಲೇಜಿನಲ್ಲಿ ಅಂದ್ರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಇನ್ನು ರೆಕ್ರಿಯೇಷನಲ್ ಆಕ್ಟಿವಿಟಿ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ವಿತ್ ರೆಸ್ಪೆಕ್ಟ್ ಟು ನಿದ್ರೆನಾ,
1: ನಿದ್ದೆ ಆಲ್ ಮಾನಸಿಕ ವ್ಯಾಧಿ ಬಗ್ಗೆ ನಾವು
0: ಫ್ರೀನಾ?
1: ಫ್ರೀ ಸರ್.
0: ಯಾವಾಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಎವ್ರಿ ಫ್ರೈಡೆ ನಾವು ಮಾಡ್ತೀವಿ.
0: ಎವ್ರಿ ಫ್ರೈಡೆ
1: ನಾನು ಒಂದು ಗೆಸ್ಟ್ ಅನ್ನು ಕರಿತೀನಿ, ಇಸ್ಕಾನ್ ಟೆಂಪಲ್ ಇಂದ, ಇಲ್ಲ ಅಂದ್ರೆ ಒಂದು ಆರ್ಟಿಸ್ಟ್ ಮ್ಯೂಸಿಷಿಯನ್ ಏನೇ ತಬಲಾ ಇದು ಮಾಡ್ತಾರಲ್ಲ ಅವ್ರನ್ನ ಯಾರನ್ನ ಒಬ್ಬನಿ ಕಳಿಸಿ ಒಂದು ಸ್ವಲ್ಪ ಟಾಕ್ ಕೊಟ್ಟಿಸ್ತೀನಿ. ಇಲ್ಲ ಆದ್ಮೇಲೆ ಏನಾಗುತ್ತೆ ಸ್ವಲ್ಪ ಡ್ರಾಯಿಂಗ್ ಪೇಂಟಿಂಗ್ ಮಾಡಿಸ್ತೀನಿ. ಪೇಷಂಟ್ಸ್ ಐಪಿಡಿ ಪೇಷಂಟ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಕರೀಸು ನಾವು ಒಂದು ರೂಮಲ್ಲಿ ಕುಂದಿರಿಸಿ ಪೇಷಂಟ್ನೇ ನಾವು ಜಸ್ಟ್ ಹಾಟ ಅಂದ್ರೆ ಸಾಂಗ್ ಹಾಡಕ್ಕೆ ಹೇಳ್ತೀವಿ, ಇಲ್ಲ ಅವ್ರೇನ ಶೇರ್ ಮಾಡ್ಕೋಬೇಕಂದ್ರೆ ಅವರು ಅದು ಮಾಡ್ಕೋಬಹುದು, ಡ್ಯಾನ್ಸ್ ಏನೇನು ಮಾಡ್ಬೇಕಂದ್ರೆ ಮಾಡ್ಕೋಬಹುದು. ಸೊ ನಾವು ಒಂದು ಒಂದ್ ಟೈಪ್ ಆಫ್ ಆಕ್ಟಿವಿಟೀಸ್ ಲೈಕ್ ಎಂಟರ್ಟೈನ್ಮೆಂಟ್.
0: ಪ್ರತಿ ಶುಕ್ರವಾರ ಉಚಿತವಾಗಿ
1: ಪ್ರತಿ ಶುಕ್ರವಾರ ನಾವು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ತನಕ ನಾವು ಕಾಲೇಜ್ ಹಾಸ್ಪಿಟಲ್ ರೂಮ್ ಇರ್ತದೆ ಅದರಲ್ಲಿ ಒಂದು ಸ್ಪೆಷಲಿ ರಿಕ್ರಿಯೇಷನಲ್ ಥೆರಪಿ.
0: ಹೌ ಇಸ್ ದ ಪಬ್ಲಿಕ್ಸ್?
1: ಪಬ್ಲಿಕ್ ನಾವು ಏನು ಇಲ್ಲಿ ತನಕ ನಾವು ಪಬ್ಲಿಕ್ ತಂದಿಲ್ಲ ಸರ್, ಓನ್ಲಿ ಐಪಿಡಿ ಪೇಷಂಟ್ಸ್ ಅಂಡ್ ನಮ್ಮ ಸ್ಟಾಫ್ ಬರ್ತಾರೆ. ಯಾರನ್ನ ಸ್ವಲ್ಪ ಫ್ರೀ ಇರ್ತಾರಲ್ಲ ಶೆಡ್ಯೂಲ್, ಆ ಸ್ಟಾಫ್ ಕೂಡ ಬಂದು ಅಟೆಂಡ್ ಆಗ್ತಾರೆ. ಅದರಲ್ಲಿ ಮ್ಯೂಸಿಕ್ ಥೆರಪಿ ಅಂದ್ರೆ ಮ್ಯೂಸಿಕ್ ಕೇಳೋದು, ಇಲ್ಲ ಅಂದ್ರೆ ಪೇಷಂಟ್ ಹಾಡ್ಬೋದು ಏನನ್ನ. ಅದು ಒಂದು ಡ್ರಾಯಿಂಗ್ ಕಲರಿಂಗ್ ರಂಗೋಲಿ ತರ ಒಂದು. ಅಂಡ್ ಬ್ರೈನ್ ಜಿಮ್, ಬ್ರೈನ್ ಜಿಮ್ ಅಂದ್ರೆ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಬ್ರೈನ್ ಸ್ವಲ್ಪ ಸರ್ಕ್ಯೂಟ್, ಬ್ರೈನ್ ಅಲ್ಲಿ ಸ್ವಲ್ಪ ಸರ್ಕ್ಯೂಟ್ಸ್ ಇರ್ತವೆ, ಅದು ಆಕ್ಟಿವ್ ಮಾಡ್ಬೇಕಂದ್ರೆ ಕೂಡ ನಾವು ಬ್ರೈನ್ ಜಿಮ್ ಅಂತಿದೆ. ಲೆಫ್ಟ್ ಹ್ಯಾಂಡ್ ರೈಟಿಂಗ್, ಲೆಫ್ಟ್ ಹ್ಯಾಂಡ್ ಪೇಂಟಿಂಗ್ ಯಾವಾಗ್ಲೂ ನಾವು ರೈಟ್ ಹ್ಯಾಂಡ್ ಜೊತೆ ಮಾಡ್ತೀವಿ ಅಂದ್ರೆ ಓನ್ಲಿ ಒನ್ ಬ್ರೈನೇ ಕೆಲಸ ಮಾಡತ್ತೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಪೇಷಂಟ್ಗೆ ಲೆಫ್ಟ್ ಹ್ಯಾಂಡ್ ಜೊತೆನೂ ಸ್ವಲ್ಪ ಆ ಕೆಲಸ ಮಾಡೋಕ್ಕೆ ಹೇಳ್ತೀವಿ, ಕೆಲವು ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಸೊ ಎರಡೂ ಬ್ರೈನ್ಸ್ ಚೆನ್ನಾಗಿ ಕೆಲಸ ಮಾಡಿ ಅವ್ರು ಸ್ವಲ್ಪ ಮಾನಸಿಕವಾಗಿ ಚೆನ್ನಾಗಿರಾಕಿ ನಾವು ರಿಕ್ರಿಯೇಷನಲ್ ಆಕ್ಟಿವಿಟಿ ಅಂತ ನಮ್ಮ ಕಾಲೇಜಲ್ಲಿ ಮಾಡ್ತೀವಿ ಸರ್ ಪ್ರತಿ ಶುಕ್ರವಾರ.
0: ಈಗ ಬಹಳ ಮುಖ್ಯವಾಗಿ ಮಲಗುವ ಮುನ್ನ ಮೊಬೈಲ್ ಅನ್ನ ನೋಡುವುದರಿಂದ ಏನಾದರೂ ಕಾಯಿಲೆ ಬರ್ತಾ ಇದೆ, ಅದ್ರ ಬಗ್ಗೆ ನಾವು ನಿಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ನೀವು ಕೇಳ್ತಾ ಇದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ, ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಡಾಕ್ಟರ್ ಮೇಡಮ್, ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಾ ನಿದ್ರೆಗೆ ಹೋಗ್ಬಿಡ್ತೇವೆ, ಅದರಿಂದ ಏನಾದರೂ ಸಮಸ್ಯೆ ಆಗಿ ಮುಂದೆ ಬರುತ್ತಾ, ಅದರ ಬಗ್ಗೆ ಸ್ವಲ್ಪ?
1: ಎಸ್ ಸರ್, ಏನಂದ್ರೆ ಮೊಬೈಲ್ ನಾವು ಚಿಕ್ಕ ಮಕ್ಕಳೇ ಅಲ್ಲ, ಈವನ್ ದೊಡ್ಡವರು ಕೂಡ ರಾತ್ರಿ ಅಂತ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಬ್ಲೂ ರೈಸ್ ಮೊಬೈಲ್ ಇಂದ, ಈವನ್ ಟಿವಿ ಕೂಡ ಹಾನಿಕಾರಕನೇ. ಸೊ ಅದರಿಂದ ಕೂಡ ಅಟ್ ಲೀಸ್ಟ್ ಬ್ಲೂ ರೈಸ್, ಹೈ ಕಾನ್ಸಂಟ್ರೇಟೆಡ್ ಬ್ಲೂ ರೈಸ್ ಬರ್ತವೆ. ಅದು ಏನಾಗತ್ತೆ, ಅದು ಪೀನಿಯಲ್ ಗ್ಲ್ಯಾಂಡ್ ಮೇಲೆ ಕೆಲಸ ಮಾಡಿ ಅದು ಮೆಲಟೋನಿನ್ ಸೆಕ್ರೀಷನ್, ಮೆಲಟೋನಿನ್ ಹಾರ್ಮೋನ್ ಸೆಕ್ರೀಷನ್ ಕಡಿಮೆ ಮಾಡ್ತವೆ. ಸೊ ಆವಾಗಲೂ ಏನಾಗತ್ತೆ, ಅವ್ರಿಗೆ ನಿದ್ದೆ ಬರಕ್ಕೆ ಅಷ್ಟು ಬೇಗ ನಿದ್ದೆ ಬರಲ್ಲ. ಸೊ ಅದು ಇನ್ಸೋಮ್ನಿಯಾಗ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಒಂದೇ ಅಲ್ಲ, ಭಾಳ ಗ್ಯಾಜೆಟ್ಸ್ ಯೂಸ್ ಮಾಡ್ತಾರಲ್ಲ, ಅದರಿಂದ ಬ್ರೈನ್ ಶ್ರಿಂಕೇಜ್ ಆಗುತ್ತೆ, ಬ್ರೈನ್ ಸೈಜ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಒನ್ ಕೈಂಡ್ ಆಫ್ ಆಂಗ್ಸೈಟಿ ಡೆವಲಪ್ ಆಗುತ್ತೆ, ಮತ್ತೆ ನೋಡಬೇಕು ನೋಡಬೇಕಂತ ಒಂದು ಕೈಂಡ್ ಆಫ್ ಆಂಗ್ಸೈಟಿ ಡೆವಲಪ್ ಆಗುತ್ತೆ. ನಿದ್ದೆ ಬರೋದು ಒಂದೇ ವಿಷಯ ಅಲ್ಲ, ಅದು ಭಾಳ ಮಾನಸಿಕ ಕಾಯಗಳು ಕೂಡ ಭಾಳ ಈ ಟೆಕ್ನಾಲಜಿಯಿಂದ ಬರ್ಬೋದು.
0: ಈಗ ಇನ್ನೊಂದು ಬಹಳ ಮುಖ್ಯವಾಗಿ ನಿದ್ರೆಯಲ್ಲಿ ನಡೆಯೋದು ಸ್ಲೀಪ್ ವಾಕಿಂಗ್ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸ್ಲೀಪ್ ವಾಕಿಂಗ್ ಅದು ಆಕ್ಚುಲಿ ನೀವು ಸ್ಲೀಪ್ ಡಿಸಾರ್ಡರ್ಸ್ ತಗೊಂಡಿದ್ರೆ 2 ಕ್ಯಾಟಗರೀಸ್ ಇರ್ತವೆ, ಡಿಸ್ರೋಮಿಯಾಸ್ ಆಸ್ ವೆಲ್ ಆಸ್ ಪ್ಯಾರಾಸೋಮಿಯಾಸ್ ಅಂತ. ಡಿಸೋಮಿಯಾಸ್ ಅಲ್ಲಿ ಇನ್ಸೋಮಿಯಾ, ಹೈಪರ್ಸೋಮಿಯಾ. ಇನ್ಸೋಮಿಯಾ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಾಗಬಹುದು, ಮಲ್ಕೊಂತಾರೆ ಬಟ್ ನಿದ್ದೆ ಬರೋದು ಟೈಮ್ ಸ್ವಲ್ಪ ತಗೊಂತಾರೆ, ನಿದ್ದೆ ಬೇಗ ಬರಲ್ಲ ಅವ್ರಿಗೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು 1 ತಾಸ 1.5 ತಾಸ 2 ತಾಸ ಆದ್ಮೇಲೆ ನಿದ್ದೆ ಬರುತ್ತೆ. ಸೊ ಮಲ್ಕೊಳಕ್ಕೆ ಹೋಗ್ತಾರೆ ಬಟ್ ನಿದ್ದೆ ಬರಲ್ಲ, ಸೊ ಅದು ಇನ್ಸೋಮಿಯಾ. ಬಟ್ ಹೈಪರ್ಸೋಮಿಯಾ ಅಂತಾರೆ, ಜಾಸ್ತಿ ನಿದ್ದೆ ಮಾಡ್ತಾರೆ ಅವ್ರು. ಅದು ಒಂದು ನಾರ್ಕೋಲೆಪ್ಸಿಯಲ್ಲಿ ನಾವು ನೋಡ್ಬೋದು, ಅಂದ್ರೆ ನೈಟ್ ಸ್ಲೀಪ್ ಅವ್ರಿಗೆ ಕಡಿಮೆ ಇರುತ್ತೆ, ನೈಟ್ ನಿದ್ದೆ ಮಾಡಲ್ಲ ಬಟ್ ಡೇ ಟೈಮಲ್ಲಿ ಅವ್ರಿಗೆ ನಿದ್ದೆ ಬರುತ್ತೆ. ಸೊ ಏನು ಜಲ್ದಿ ಆಗಿ ನಿದ್ದೆಯಲ್ಲಿ ಹೋಗ್ತಾರೆ, ಅದು ನಾರ್ಕೋಲೆಪ್ಸಿ ಅಂತ ಹೇಳ್ಬೋದು. ಬಟ್ ಪ್ಯಾರಾಸೋಮಿಯಾಸ್ ಅಲ್ಲಿ ಸ್ಟೇಜ್ 4 ಸ್ಲೀಪ್ ಡಿಸಾರ್ಡರ್ಸ್ ಅಂತ ಒಂದು ಇದ್ದಾವೆ, ಅದರಲ್ಲಿ ಬಹಳ ಸಾಕಷ್ಟು ರೋಗಗಳಿದಾವೆ. ಅದು ಸ್ಲೀಪ್ ವಾಕಿಂಗ್ ಇರ್ಬೋದು ಅಂಡ್ ಸ್ಲೀಪ್ ಟೆರರ್. ಸ್ಲೀಪ್ ವಾಕಿಂಗ್ ಅಂದ್ರೆ ನಿದ್ದೆ, ಅವರು ಒಂದು ಟೈಪ್ ಆಫ್ ಆಟೋಮ್ಯಾಟಿಕಲಿ ಮೋಟಾರ್ ಆಕ್ಟಿವಿಟೀಸ್ ಶುರು ಆಗ್ತವೆ ಅದರಲ್ಲಿ. ಸೊ 1 ತಾಸ ಮಲ್ಕೊಂತಾರೆ, 1-2 ತಾಸ ಆದ್ಮೇಲೆ ಅವ್ರು ಆಟೋಮೆಟಿಕಲಿ ಎದ್ದಾಡಿ ಮತ್ತೆ ಅಲ್ಲಿ ಮಿನಿಮಮ್ 2-3 ಮಿನಿಟ್ಸ್ ಮಿನಿಮಮ್. ಕೆಲವು ಜನ ಏನ್ ಮಾಡ್ತಾರೆ, ಮಿನಿಮಮ್ ಆಲ್ಮೋಸ್ಟ್ 1 ಅವರ್ ವಾಕಿಂಗ್ ಮಾಡ್ತಾರೆ. ಆ ಟೈಮಲ್ಲಿ ಅವರು ಗೊತ್ತಾಗಲ್ಲ ಅವ್ರಿಗೆ ಏನ್ ಮಾಡ್ತಾರಂತ, ಅದು ಒಂದ್ ಟೈಪ್ ಆಫ್ ಆಟಾನಮಸ್ ನರ್ವಸ್ ಸಿಸ್ಟಮ್ ಆಕ್ಟಿವಿಟಿ. ಸೊ ಅವ್ರವ್ರ ಹಾನಿ ಮಾಡ್ಕೊಂತಾರೆ, ಒಂದ್ಸಲ ಸ್ಲೀಪ್ ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗ್ತವೆ, ಒಂದ್ಸಲ ಗಾಯ ಕೂಡ ಆಗ್ತಾವ, ಈ ತರ ಸ್ವಲ್ಪ ಇಂಜುರಿ ಆಗಿರ್ಬೋದು. ಅದಕ್ಕೋಸ್ಕರ ಸ್ಲೀಪ್ ವಾಕ್ ಅನ್ನೋದು ಒಂದ್ ಕೈಂಡ್ ಆಫ್ ಸ್ಟೇಜ್ 4 ಸ್ಲೀಪ್ ಡಿಸಾರ್ಡರ್. ಇದಕ್ಕೂ ಟ್ರೀಟ್ಮೆಂಟ್ಸ್ ಇದಾವೆ ಬಟ್ ಅಷ್ಟು ಎಫೆಕ್ಟ್ ಆಗಿ ಕೆಲಸ ಮಾಡ ಟ್ರೀಟ್ಮೆಂಟ್ಸ್ ನಾನು ನೋಡಿಲ್ಲ.
0: ಈಗ ಬಹಳ ಮುಖ್ಯವಾಗಿ ನಾನು ನಿಮಗೆ ಇಂಟರ್ವ್ಯೂಗಿಂತ ಮುಂಚೆನೂ ಕೇಳಿದೆ, ಪರಿಚಯದವರು ಒಬ್ಬರು ಇದ್ದಾರೆ, ಮೆಲಟೋನಿನ್ ಸಪ್ಲಿಮೆಂಟ್ ತಗೋತೇನೆ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈಗ ಬಹಳ ಸುಲಭವಾಗಿ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು ಹೆಸರು ನೋಡಿ ಮೆಲಟೋನಿನ್. ಇಲ್ಲ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಸ್ಲೀಪ್ ಪಿಲ್ಸ್ ಇತ್ತು. ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಮೆಲಟೋನಿನ್ ಸಪ್ಲಿಮೆಂಟ್ಸ್? ಬಹಳ ಸುಲಭವಾಗಿ ಸಿಕ್ಕಿದೆ, ಇದು ಏನಾದರೂ ಸಮಸ್ಯೆ ತಗೊಂಡ್ ಬರುತ್ತಾ ಅದ್ರ ಬಗ್ಗೆ?
1: ಸೊ ಮೆಲಟೋನಿನ್ ಸಪ್ಲಿಮೆಂಟ್ಸ್ ನಮ್ದು ಆಯುರ್ವೇದ ಫೀಲ್ಡ್ ಅಲ್ಲಿ, ಆಯುರ್ವೇದಲ್ಲಿ ಕೂಡ ಸ್ಲೀಪ್ ಇಂಡ್ಯೂಸ್ಡ್ ಟ್ಯಾಬ್ಲೆಟ್ಸ್ ಇದಾವೆ, ಸ್ಲೀಪ್ ಇನಿಷಿಯೇಟಿವ್ ಟ್ಯಾಬ್ಲೆಟ್ಸ್ ಇದಾವೆ. ಅಂಡ್ ಮೈನ್ ನಮ್ಮ ಆಯುರ್ವೇದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಟ್ಯಾಬ್ಲೆಟ್ಸ್ ಮಾನಸ ಮಿತ್ರ ವಟಕ ಇರ್ಬೋದು, ಭ್ರಾಮಿ, ಸರಸ್ವತಿ, ವಚ, ಇವೆಲ್ಲ ಜಟಾಮಾನ್ಸ್, ಈ ಮೆಡಿಸಿನ್ಸ್ ಎಲ್ಲ ಸ್ಲೀಪ್ ಇನಿಷಿಯೇಟಿವ್ ಕೆಲಸ ಮಾಡ್ತಾವ. ಅಂಡ್ ಬಯೋಲಾಜಿಕಲ್ ಕ್ಲಾಕ್ ಆರ್ ಸರ್ಕಡಿಯನ್ ರಿದಮ್ ಅಂತ ಏನು ಹೇಳ್ತೇವಲ್ಲ ಅದೆಲ್ಲ ನಾರ್ಮಲ್ ಮಾಡೋಕ್ಕೆ ನಮ್ಮ ಮೆಡಿಸಿನ್ಸ್ ಭಾಳ ಯೂಸ್ ಮಾಡ್ಬೋದು, ಭಾಳ ಕೆಲಸ ಕೂಡ ಮಾಡ್ತವೆ, ರಿಸರ್ಚ್ ವರ್ಕ್ಸ್ ಕೂಡ ಆಗಿದ್ದಾವೆ. ಬಟ್ ಮಾಡ್ರನ್ಸ್ ಅಲ್ಲಿ ನೀವು ತಗೊಂಡಿದ್ರೆ ಮೆಲಟೋನಿನ್ ಸಪ್ಲಿಮೆಂಟ್ಸ್ ಅಂತ ಒಂದು ನಾರ್ಮಲ್ ಆಗಿ ಎಲ್ಲಿ ಶಾಪಲ್ಲಿ ಕೂಡ ತಗೊಂಡು ಮತ್ತೆ ಯೂಸ್ ಮಾಡ್ತಾ ಇದ್ರಿ ನಾವೇ ದೇಸ್ ಈ ಜನರೇಷನ್, ಅದರಲ್ಲಿ ಭಾಳ ಸೈಡ್ ಎಫೆಕ್ಟ್ಸ್ ಕೂಡ ಇದ್ದಾವೆ. ಸೈಡ್ ಎಫೆಕ್ಟ್ಸ್ ಆಕ್ಚುಲಿ ಏನೇ ಇರ್ಬೋದು, ಹೆಡೇಕ್ ಬರುತ್ತೆ, ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಅಂಡ್ ಅದು ಒಂದೇ ಅಲ್ಲ, ಅವರು ಎಡಿಕ್ಟ್ ಆಗ್ತಾರೆ, ಫಸ್ಟ್ ಎಡಿಕ್ಷನ್ ತರ ಆಗ್ಬಿಡ್ತದೆ. ಎಡಿಕ್ಟ್ ಆಗಿದ್ಮೇಲೆ ಏನಾಗುತ್ತೆ, ಆ ಟ್ಯಾಬ್ಲೆಟ್ ತಗೊಂಡ ಮೇಲೆ ಮತ್ತೆ ನಿದ್ದೆ ಬರುತ್ತೆ, ಅದು ಬಿಟ್ಟಿದ್ರೆ ಮತ್ತೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ, ಅದರ್ ಸೈಕಲಾಜಿಕಲ್ ಲೈಕ್ ಆಂಗ್ಸೈಟಿ, ಡಿಪ್ರೆಷನ್, ಆ ಕೈಂಡ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್ ಕೂಡ ಡೆವಲಪ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇದಾವೆ.
0: ಸ್ಲೀಪ್ ಹೈಜೀನ್ ಬಗ್ಗೆ ತಾವು ಆರಂಭದಲ್ಲಿ ಹೇಳಿದ್ರಿ, ಈಗ ಇನ್ನೂ ವಿವರವಾಗಿ ನಮ್ಮ ಕೇಳುಗರಿಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ, ಮಲಗೋಕಿಂತ ಮುಂಚೆ ಯಾವೆಲ್ಲ ವಿಷಯಗಳನ್ನ ಪಾಲಿಸಬೇಕು?
1: ಸೊ ಸ್ಲೀಪ್ ಹೈಜೀನ್ ನಾವು ಮಾಡ್ಬೇಕಂದ್ರೆ ಸ್ವಲ್ಪ ಇದು ನೈಟ್ ಮಾಡೇ ಕೆಲಸ ಅಲ್ಲ, ಸೊ ಬೆಳಗ್ಗೆ ಎದ್ದಿದ ಮೇಲೆ ಸ್ವಲ್ಪ ಬೆಳಗ್ಗೆ ಒಂದು 10 ನಿಮಿಷದಿಂದ 40 ಮಿನಿಟ್ಸ್ ಫಿಸಿಕಲ್ ಎಕ್ಸಸೈಸ್ ಬೇಕೇ ಬೇಕಾಗತ್ತೆ. ಈವನ್ ಸೇಮ್ ಟೈಮ್ ಕಂಟಿನ್ಯೂ ಆಗಿ ಈವ್ನಿಂಗ್ ಟೈಮ್ ಕೂಡ ನಾವು ಸ್ವಲ್ಪ ಗಾರ್ಡನ್ ಹೋಗೋದು, ಇಲ್ಲ ಅಲ್ಲಿ ಅಡ್ಡಾಡೋದು, ಇಲ್ಲ ಸ್ಮಾಲ್ ಎಕ್ಸಸೈಸಸ್, ಸ್ಮಾಲ್ ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್, ಮೆಡಿಟೇಷನ್, ಈ ತರ ನಾವು ಮಾಡಿದ್ರೆ ಸ್ವಲ್ಪ ಎಂಡೋರ್ಫಿನ್ಸ್ ರಿಲೀಸ್ ಆಗ್ತವೆ, ಸೊ ಹ್ಯಾಪಿ ಹಾರ್ಮೋನ್ಸ್ ಕೂಡ ರಿಲೀಸ್ ಆಗ್ತವೆ, ಸ್ವಲ್ಪ ಮೂಡ್ ಲೆವೆಲ್ಸ್ ನಾರ್ಮಲ್ ಆಗಿ ಸ್ಟೆಬಿಲೈಸ್ ಆಗ್ತವೆ, ಅದರಿಂದ ಆಟೋಮೆಟಿಕ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ. ಇದೊಂದು ವಿಷಯ. ಇನ್ನೊಂದು, ಡೇ ಟೈಮ್ ಮಲ್ಕೋಬಾರ್ದು. ಡೇ ಟೈಮ್ ಅಂತೂ ನಿದ್ದೆ ಮಾಡೋದು ಸ್ವಲ್ಪ ಬಿಟ್ಟಿದ್ರೆ ಸೊ ಆಟೋಮೆಟಿಕಲಿ ನೈಟ್ ಟೈಮ್ ನಿದ್ದೆ ಬರೋದಕ್ಕೆ ಭಾಳ ಚಾನ್ಸಸ್ ಇದ್ದಾವೆ. ಆ್ಯಂಡ್ ಜಾಸ್ತಿ ನೀರು ತಗೋಬೇಕಂತ ಹೇಳ್ತಾ ಇದ್ವಿ. ಮಿನಿಮಮ್ 3-4 liters ಆಫ್ ವಾಟರ್ ಇಂಟೇಕ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ರೈನ್ಗೆ ಒಂದೇ ಫುಡ್ಡು ಆಕ್ಸಿಜನ್, ಅದು ನೀರಿಂದನೇ ಭಾಳ ಸಿಗುತ್ತೆ. ಸೊ ನೀರು ಜಾಸ್ತಿ ತಗೊಂಡಿದ್ರೆ ಎನಿ ಟೈಪ್ ಆಫ್ ಎನಿ ಲಿಕ್ವಿಡ್ಸ್ ದಟ್ ಈಸ್ ಆಲ್ಸೋ ಓಕೆ. ಸೊ ನೀರು ಜಾಸ್ತಿ ತಗೊಂಡಿದ್ರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ನೊಂದು, ಇದು ಕಾಫಿ, ಟೀ, ಈ ಕೆಫಿನ್ ಕಂಟೆಂಟ್ ಫುಡ್ಡು, ಕೋಕೋ ಕೋಲಾ ಡ್ರಿಂಕ್ಸ್ ಎಲ್ಲ ತಗೊಂಡಿದ್ದರೆ ಸೊ ಮೆಲಟೋನಿನ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಅವಾಯ್ಡ್ ಮಾಡಿದರೆ, ಸೊ ಕೆಫಿನ್ ಇಂಟೇಕ್ ಅವಾಯ್ಡ್ ಮಾಡಿದರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ನೊಂದು, ಆಲ್ಕೋಹಾಲು ಅದರ್ ಡ್ರಗ್ ಅಬ್ಯೂಸಸ್, ಟೊಬ್ಯಾಕೋ, ಇದು ಕೂಡ ಸ್ವಲ್ಪ ನಿದ್ದೆ ಮೇಲೆ ಪ್ರಭಾವ ತೋರಿಸ್ತದೆ. ಸೊ ಅದಕ್ಕೋಸ್ಕರ ಇವೆಲ್ಲ ಅವಾಯ್ಡ್ ಮಾಡಿದರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಗ್ಯಾಜೆಟ್ಸ್ ನಿದ್ದೆ ಮಾಡೋಕ್ಕೆ ಅಂತೆ ಅಟ್ಲೀಸ್ಟ್ 2 hours ಮುಂಚೆನೆ ಸೊ ಈ ಗ್ಯಾಜೆಟ್ಸ್ ಎಲ್ಲ ನಾವು ಬಿಟ್ಟು ಎಲ್ಲ ಲೈಟ್ಸ್ ರೂಮ್ ನಾವು ಎಲ್ಲಿ ಮಲ್ಕೊಂತೀವಲ್ಲ ಆ ರೂಮ್ಸಲ್ಲಿ ಸ್ವಲ್ಪ ಲೈಟಿಂಗ್ ಕಡಿಮೆ ಮಾಡಿಕೊಂಡಿದ್ರು ಕೂಡ ಮೆಲಟೋನಿನ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಜಾಸ್ತಿ ಕೆಲಸ ಹೆಲ್ಪ್ ಮಾಡುತ್ತದೆ. ಸೊ ಆಟೋಮೆಟಿಕಲಿ ನಿದ್ದಂತೂ ಬರುತ್ತದೆ. ಸೊ ಗ್ಯಾಜೆಟ್ಸ್ ವಿ ಶುಡ್ ಅವಾಯ್ಡ್. ಆ್ಯಂಡ್ ಇದು ಒಂದೇ ಅಲ್ಲ, ಸ್ವಲ್ಪ ಮ್ಯೂಸಿಕ್ ಥೆರಪಿ ಇಸ್ ಆಲ್ಸೋ ವರ್ಕ್ಸ್ ಅಲಾಟ್ ಫಾರ್ ಇಂಡಿಷನ್ ಆರ್ ಇನಿಷಿಯೇಷನ್ ಆಫ್ ದಿ ಸ್ಲೀಪ್. ಆ್ಯಂಡ್ ಕಮಿಂಗ್ ಟು ದ ಆಯುರ್ವೇದ, ಆಸ್ ಆಯುರ್ವೇದಲ್ಲಿ ನಿದ್ದೆಗೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ತ್ರಯೋಪಸ್ತಂಭ, ತ್ರಯೋಪಸ್ತಂಭ ಅಂತ ಹೇಳ್ತಾರೆ, ಅದು ನಿದ್ರ, ಆಹಾರ, ಬ್ರಹ್ಮಚರ್ಯ, ಈ ಮೂಡು ಇರಬೇಕು.
0: ಸ್ವಲ್ಪ ಅದ್ರ ಬಗ್ಗೆ
1: ನಿದ್ದೆ ಮಾಡೋದು, ಸ್ಲೀಪ್, ಆಹಾರ, ಸೊ ಫುಡ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅಂಡ್
0: ಬ್ರಹ್ಮಚರ್ಯ.
1: ಸೊ ಕೆಲವು ಆಚಾರ್ಯಸ್ ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ, ಕೆಲವು ಅಬ್ರಹ್ಮಚರ್ಯ ಕೂಡ ಹೇಳಿದ್ದಾರೆ. ಸೊ ಸಿಲೆಬಸ್ ಮೇಂಟೆನೆನ್ಸ್ ಅದು ಕೂಡ ಈ ಮೂಡು ಮೇಲೆನೆ ಮನುಷ್ಯ ಜೀವನ ಅಂತ ಆಧಾರ, ಇದ್ರ ಮೇಲೇನೆ ಆಧಾರ ಪಡುತ್ತೆ. ಸೊ ಅದಕ್ಕೋಸ್ಕರ ನಿದ್ದೆ, ಆಹಾರ, ಬ್ರಹ್ಮಚರ್ಯ ಪ್ಲೇಸ್ ಎ ಮೇನ್ ರೋಲ್ ಫಾರ್ ಲೀಡಿಂಗ್ ದ
0: ವೈದ್ಯರಾದ ನೀವು ಕರೆಕ್ಟ್ ಆದ ಸಮಯಕ್ಕೆ ಹೇಳೋದು ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ ಹೇಳೋದು ಎಷ್ಟು ಲಾಭದಾಯಿ ವಿತ್ ರೆಸ್ಪೆಕ್ಟ್ ಟು ಆಯುರ್ವೇದ?
1: ಆಯುರ್ವೇದಲ್ಲಿ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ ಮಿನಿಮಮ್ 40 minutes ಟು ದ ಸನ್ರೈಸ್. ಅದು ಅವಾಗ ಮುಂಚೆ ಎದ್ದಿದ್ರೆ ಸ್ವಲ್ಪ ಆ ಟೈಮಲ್ಲಿ ನಾವು ಓದಿದ್ರು ಕೂಡ ಏನೇನು ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ಎಫೆಕ್ಟ್ಸ್ ಚೆನ್ನಾಗಿರ್ತಾವೆ. ಸೊ ಅದರಿಂದ ಮೆಟಬಾಲಿಕ್ ಇಶ್ಯೂಸ್ ಕರೆಕ್ಟ್ ಆಗ್ತವೆ, ಸ್ವಲ್ಪ ನಿದ್ದನು, ಮತ್ತೆ ನಾವು ಮಲ್ಕೋಬೇಕಂದ್ರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ, ಟೈಮ್ಗೆ ನಿದ್ದೆ ಬರುತ್ತೆ. ಆಕ್ಚುಲಿ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ ಪ್ಲೇಸ್ ಎ ಮೇನ್ ರೋಲ್, ಇಟ್ ಕರೆಕ್ಟ್ಸ್ ಆಲ್ ಕೈಂಡ್ಸ್ ಆಫ್ ಮೆಟಬಾಲಿಕ್ ಇಶ್ಯೂಸ್ ಆಸ್ ವೆಲ್ ಆಸ್ ಅ ಸ್ಲೀಪ್ ಡಿಸಾರ್ಡರ್ಸ್.
0: ಏನು ಸಮಯ ಇರ್ಬೋದು ಅದು? ಒಂದು ಸ್ವಲ್ಪ
1: ಬ್ರಾಹ್ಮ ಆಕ್ಚುಲಿ 4:45 AM
0: ದಿನದ ಎಲ್ಲಿವರೆಗೂ ನಾವು ಹೇಳಬೇಕು? 4:45
1: ದಟ್ ಈಸ್ ಅ ಎಕ್ಸಾಕ್ಟ್ ಟೈಮ್. 4:45 ಇಸ್ ಅ ಬ್ರಾಹ್ಮಿ ಮುಹೂರ್ತ. ಸೊ ಅದರಲ್ಲಿ ಬ್ರಹ್ಮಾದಿ ದೇವತೆಗಳು ಇರ್ತಾವೆ, ನಾವು ಏನು ಕೆಲಸ ಮಾಡಿದ್ರು ಕೂಡ ಅದು ಫುಲ್ಫಿಲ್ ಆಗುತ್ತೆ ಅಂತ ಆಯುರ್ವೇದದಲ್ಲಿ. ಸೊ ನಾವು ಓದ್ಬೇಕಂದ್ರೆ ಕೂಡ ನಾವು ಸ್ಟೂಡೆಂಟ್ಸ್ಗೆ ಅದೇ ಹೇಳ್ತೀವಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೆದ್ದಡಿ ಮತ್ತೆ ಹೋದರಿ ಅಂತ. ದಟ್ ಈಸ್ ಅ ಮೈನ್ ಟೈಮ್. ಸೊ ಮಿನಿಮಮ್ 4:30 ಬ್ರಾಹ್ಮಿ, 4:30 to 4:45 ತನಕ. ಸೊ ರೈಟ್ ಟೈಮ್ ಫಾರ್ ದ ಬ್ರಾಹ್ಮಿ ಮುಹೂರ್ತ.
0: ಆ ಟೈಮ್ ನಲ್ಲಿ ಎದ್ರೆ ಮೆಟಬಾಲಿಕ್ ಇಶ್ಯೂಸ್ ಗುಣಮಾಗುತ್ತೆ,
1: ನಿದ್ದೆನೂ ಚೆನ್ನಾಗಿ ಬರುತ್ತೆ, ಅದು ಸ್ಲೀಪ್ ಬಯೋಲಾಜಿಕಲ್ ರಿದಮ್ ಕರೆಕ್ಟ್ ಆಗುತ್ತೆ, ಸರ್ಕಿಡಿ ರಿದಮ್ಸ್ ಕರೆಕ್ಟ್ ಆಗುತ್ತೆ. ಇವಾಗ ನೀವು ಇಷ್ಟು ಬೇಗ ಎದ್ದಿದ್ರೆ ನೈಟ್ ಕೂಡ ಬೇಗ ನಿದ್ದೆ ಬರುತ್ತೆ,
0: ಅದು
1: ಚೆನ್ನಾಗಿದೆ.
0: ಸೊ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮ ಸ್ಲೀಪ್ ಡಿಸಾರ್ಡರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ವಿತ್ ರೆಸ್ಪೆಕ್ಟ್ ಆಸ್ಪತ್ರೆಯಲ್ಲಿರೋ ಫೆಸಿಲಿಟೀಸ್, KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಈ ಸ್ಲೀಪ್ ಡಿಸಾರ್ಡರ್ಗಳಿಗೆ ಆಲ್ರೆಡಿ ನೀವು ಒಂದು ಹೇಳಿದ್ರಿ, ರೀಕ್ರಿಯೇಷನಲ್ ಆಕ್ಟಿವಿಟಿ ಮತ್ತಿನ್ನೆಲ್ಲ ಏನಿದೆ ಅದ್ರ ಬಗ್ಗೆ ಸ್ವಲ್ಪ.
1: ಆಕ್ಚುಲಿ ನಮ್ಮ ಕಾಲೇಜಲ್ಲಿ ಮಾನಸಿಕ ವಿಭಾಗ OPD ನಂಬರ್ 13 ಅಂತ ಇದೆ. ಸೊ ಅದರಲ್ಲಿ ಆಲ್ ಕೈಂಡ್ಸ್ ಆಫ್ ಮಾನಸಿಕ ವಿಕಾರಗಳು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಬಹಳ ಜನ ಆಲ್ಮೋಸ್ಟ್ IPD ಪೇಷಂಟ್ಸ್ ಯಾರೇ ತರ ಎಲ್ಲರಿಗೆ ಇನ್ಸೋಮ್ನಿಯಾ ಒಂದು ತ್ರಾಸ ಇರ್ತದೆ, ಅಂದ್ರೆ ನಿದ್ದೆ ಬರುತ್ತದೆ ಬಟ್ ಬೇಗ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಬಟ್ ನಿದ್ದೆ ಮಾಡ್ತೀವಿ ಬಟ್ ಪದೇ ಪದೇ ಹೆಚ್ಚರಾಗತ್ತೆ ಅಂತ ಹೇಳ್ತಾರೆ. ಬಟ್ ನಿದ್ದೆ ಮಾಡಿದ್ರು ಕೂಡ ನೆಕ್ಸ್ಟ್ ಡೇ ಮತ್ತೆ ಫ್ರೆಶ್ ಇಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಒಂದೇ ಸಮಸ್ಯೆಗಳಿಗೂ ನಮ್ಗೆ ಆಯುರ್ವೇದದಲ್ಲಿ ಸಾಕಷ್ಟುಗಳು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದಾವೆ. ಪಂಚಕರ್ಮದಲ್ಲಿ ಸಿರೋಧಾರ, ಸಿರೋ ಪಿಚು, ಸಿರೋ ಲೇಪ ಇದೆಲ್ಲ ನಾವು ಮಾಡ್ತೀವಿ. ಸೊ ಅದರಿಂದ ಮೆಟಬಾಲಿಕಲಿ ನಾವು ಮೆಲಟೋನಿನ್ ಹಾರ್ಮೋನ್ ಕರೆಕ್ಟ್ ಮಾಡ್ತೀವಿ ಅಂಡ್ ಸರ್ಕಿಡಿಯನ್ ರಿದಮ್ನ ಕರೆಕ್ಟ್ ಮಾಡಿ ಸೊ ನಾರ್ಮಲ್ ಸ್ಲೀಪ್ ಸೈಕಲ್ನ ನಾವು ಕರೆಕ್ಟ್ ಮಾಡ್ತೀವಿ. ಸೊ ಅದರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಇದು ಒಂದೇ ಅಲ್ಲ, ಸಾಕಷ್ಟು ಲೈಕ್ ಮಾನಸಮಿತ್ರ ವಟಕ ಅಂತಿದೆ, ಮಹಾಕಲ್ಯಾಣಕೃತ, ಸರಸ್ವತ ಅರಿಷ್ಟ, ಇವೆಲ್ಲ ಮೆಡಿಸಿನ್ಸ್ಗಳು ಕೂಡ ನಮ್ಮಿಂದ ಅವೈಲೇಬಿಲಿಟಿ ಇದಾವೆ. ಸೊ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ ಅಂದರೆ ಮಾಡ್ರನ್ನಲ್ಲಿ ಕೂಡ ಟ್ಯಾಬ್ಲೆಟ್ಸ್ ಇದಾವೆ, ಇಂಗ್ಲೀಷ್ ಮೆಡಿಸಿನಲ್ಲಿ ಕೂಡ ಟ್ಯಾಬ್ಲೆಟ್ಸ್ ಇದಾವೆ, ಬಟ್ ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಸ್ವಲ್ಪ ಆಯುರ್ವೇದದಲ್ಲಿ ಒಂದ್ಸಲ ನೋಡಿದರೆ ಸೈಡ್ ಎಫೆಕ್ಟ್ಸ್ ಫ್ರೀ ಟ್ರೀಟ್ಮೆಂಟ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರುತ್ತೆ. ಸೊ ಎಲ್ಲರೂ ನಿಮ್ಗೆ ಈ ಥರ ಏನೇನು ಸ್ಲೀಪ್ ಡಿಸಾರ್ಡರ್ ಇಶ್ಯೂಸ್ ಇದಾವಂದರೆ ಸ್ವಲ್ಪ ನಮ್ಮ ಕಾಲೇಜಿಗೆ ಬಂದು ತೋರಿಸ್ಕೊಡೋಕ್ಕೆ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಹೇಳ್ತು ಮುಗಿಸ್ತೇನೆ.
0: ಆಸ್ಪತ್ರೆ ಬಗ್ಗೆ ಹೇಳಿದ್ರೆ ಇನ್ನೆರಡೇ ಎರಡು ಪ್ರಶ್ನೆ. ಮಧ್ಯಾಹ್ನ ಮಲಗುತ್ತಾರೆ, ಪವರ್ ನ್ಯಾಪ್ ಅಂತ ತಗೋತಾರೆ, ಅದು ಒಂದು, ಅಂಡ್ ನಾನ್ ವೆಜ್ ಸೇವನದಿಂದ ಏನಾದರೂ ನಿದ್ರೆಗೆ ಸಮಸ್ಯೆ ಉಂಟಾ? ಈ ಎರಡು ಪ್ರಶ್ನೆ.
1: ಸೊ ಮಧ್ಯಾಹ್ನ ಮಲ್ಕೊಂಡಿದ್ರೆ ಆಕ್ಚುಲಿ ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ಗ್ರೀಷ್ಮ ಋತು ಬಿಟ್ಟು ಯಾವಾಗಲೂ ಲೈಕ್ ಋತು ಸೇರ್ತವೆ, ಋತು ಪ್ರಕಾರ ನಿದ್ದೆ ಹೇಳ್ತಾರೆ. ಸೊ ಗ್ರೀಷ್ಮ ಋತುವಲ್ಲಿ ಆಕ್ಚುಲಿ ನೈಟ್ ಟೈಮ್ ಕಡಿಮೆ ಇರುತ್ತದಲ್ಲ, ಅವಾಗ ಸ್ವಲ್ಪ ಮಧ್ಯಾಹ್ನ ನಿದ್ದೆ ಮಾಡಬಹುದು. ಬಟ್ ರೆಸ್ಟ್ ಆಫ್ ದ ಟೈಮ್ಸ್ ಅಂದ್ರೆ ಶಿಶಿರ, ಹೇಮಂತ ಈ ಋತುಸ್ ಇರ್ತಾವಲ್ಲ, ಆ ಋತುಸಲ್ಲಿ ಯಾವಾಗಲೂ ಡೇ ಸ್ಲೀಪ್ ಅವಾಯ್ಡ್ ಮಾಡಬೇಕು. ಅಂಡ್ ಡೇ ಸ್ಲೀಪ್ ಇಂಡ್ಯೂಸಸ್ ಎನ್ ಕೈಂಡ್ ಆಫ್ ಡಿಸೀಜಸ್. ಎಸ್. ಸೊ ಅದಕ್ಕೋಸ್ಕರ ಆಕ್ಚುಲಿ ಮಧ್ಯಾಹ್ನ ನಿದ್ರೆ ಅನ್ನೋದು ಆಯುರ್ವೇದದಲ್ಲಿ ಹೇಳಿಲ್ಲ, ಎಕ್ಸೆಪ್ಟ್ ಗ್ರೀಷ್ಮ ಋತು. ಆ ಗ್ರೀಷ್ಮ ಋತು ಅಂದ್ರೆ ಮೇನ್ ಮೇ ತಿಂಗಳ ಅಂತಾರಲ್ಲ, ಮೇ ಜೂನ್ ತಿಂಗಳ ಒಂದು 30 days ನಾವು ಮಾಡಬಹುದು. ಅದು ಬಿಟ್ಟು ಯಾವಾಗಲೂ ಕೂಡ ಮಧ್ಯಾಹ್ನ ನಿದ್ರೆ ಅವಾಯ್ಡ್
0: ಮಾಡಬೇಕು.
1: ನಾನ್ ವೆಜ್ ಫುಡ್ ತಿನ್ಬೋದು ಸರ್, ಅದು ಅದಕ್ಕೇನು ತೊಂದರೆ ಇಲ್ಲ. ಬಟ್ ಅದು ಕೂಡ ನಾ ಹೇಳಿದ್ರಲ್ಲ, ಅಟ್ ಲೀಸ್ಟ್ ನಾವು ಏನು ಊಟ ಮಾಡ್ತಾ ಇದೀವಿ ಅದು ಮನಸ್ಸು ಇಟ್ಟಿನೋದು ಊಟ ಮಾಡಬೇಕಾಗತ್ತೆ ಅಷ್ಟೇ. ಆಂಟಿ ಆಕ್ಸಿಡೆಂಟ್ ಫುಡ್ಸ್ ಅದರಲ್ಲಿ ಮೀಟ್ ಒನ್ ಆಫ್ ದ ಫುಡ್ ವಿಚ್ ಇಸ್ ರಿಚ್ ಆಫ್ ಆಂಟಿ ಲೈಕ್ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ವಿಟಮಿನ್ B12 ರಿಚ್ ಫುಡ್, ದಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದ ಇಂಡಕ್ಷನ್ ಆಫ್ ದಿ ಸ್ಲೀಪ್.
0: ಸಮಸ್ಯೆ
1: ಆಗಲ್ಲ ಬಟ್ ಜಾಸ್ತಿ ಯಾವಾಗಲೂ ಅವಾಯ್ಡ್ ಮಾಡಬೇಕು.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂಡ್ ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ.
0: ಎಸ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್, ನಿದ್ರಾಹೀನತೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ 90.4 ತರಂಗಗಳಲ್ಲಿ KLE ವೇಣುಧ್ವನಿಯನ್ನ. ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕಾರ್ಯಕ್ರಮವಿದು ಅಡುಗೆ ಅರಮನೆ. ಇವತ್ತಿನ ವಿಶೇಷ ಏನು ಅಂದ್ರೆ, 4 ಬೇರೆ ಬೇರೆ ರೀತಿಯ ವಡೆಗಳನ್ನ ಯಾವ ರೀತಿ ಮಾಡೋದು ಅಂತ ಇವತ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇನ್ಸ್ಟೆಂಟ್ ಆಗಿ ಉದ್ದಿನ ವಡೆಯನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವಿವಾಗ ಸಾಮಾನ್ಯವಾಗಿ ಉದ್ದಿನ ವಡೆಯನ್ನ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ, ಹಿಂದಿನ ದಿನ ರಾತ್ರಿನೇ ಉದ್ದಿನ ಬೇಳೆಯನ್ನ ನೆನೆ ಇಡ್ತೀವಿ. ಇಲ್ಲಾಂದ್ರೆ ಉದ್ದಿನ ವಡೆ ಮಾಡ್ತೀವಿ ಅನ್ನೋಕ್ಕಿಂತ 5 ಗಂಟೆಗಳ ಮುಂಚೆ ನಾವು ಉದ್ದಿನ ಬೇಳೆಯನ್ನ ನೆನೆಸಿಡ್ತೀವಲ್ವಾ. ಆದ್ರೆ ಈಗ ನಾನು ಕೇವಲ 30 ನಿಮಿಷಗಳಲ್ಲಿ ಉದ್ದಿನ ವಡೆಯನ್ನ, ಇನ್ಸ್ಟೆಂಟ್ ಆಗಿರುವಂತಹ ಉದ್ದಿನ ವಡೆಯನ್ನ ಯಾವ ರೀತಿ ಮಾಡೋದು ಅದು ಸುಲಭವಾಗಿ ಅಂತ ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಉದ್ದಿನ ಬೇಳೆ ವಡೆಯನ್ನ ಮಾಡ್ಲಿಕ್ಕೆ ಏನೇನ್ ಸಾಮಾನು ಬೇಕು ಅಂತ ನೋಡೋದಾದ್ರೆ, 1/4 kg ಉದ್ದಿನ ಬೇಳೆ, 2-3 ಹಸಿಮೆಣಸಿನಕಾಯಿ, 1 ಚಮಚ ಕುಟ್ಟಿದಂತಹ ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿ, 8-10 ಕರಿಬೇವಿನ ಎಲೆಗಳು, 1 ಸಣ್ಣ ಬಟ್ಟಲು ಹಸಿ ಕೊಬ್ಬರಿಯ ಚೂರುಗಳು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ ಬೇಕಾಗುತ್ತೆ. ಹಾಗಿದ್ರೆ ಈ ಒಂದು ಇನ್ಸ್ಟೆಂಟ್ ಆಗಿರುವಂತಹ ಉದ್ದಿನ ವಡೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, 1/4 kg ಉದ್ದಿನ ಬೇಳೆಯನ್ನ ತಗೊಂಡು ಅದನ್ನ ಚೆನ್ನಾಗಿ 2 ಸಾರಿ ತೊಳೆದು ಬಿಸಿ ನೀರನ್ನ ಹಾಕಿ, ಬಿಸಿ ನೀರು ಅಂದ್ರೆ ನೀರಲ್ಲಿ ಹೊಗೆ ಬರ್ತಾ ಇರಬೇಕು ಅಷ್ಟು ಬಿಸಿ ಆಗಿರುವಂತಹ ನೀರನ್ನ ಹಾಕಿ 1/2 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಟ್ಬಿಡಿ. 1/2 ಗಂಟೆ ಆದ್ಮೇಲೆ ಉದ್ದಿನ ಬೇಳೆಯನ್ನ ರುಬ್ಬೇಕಾಗುತ್ತೆ. ರುಬ್ಬೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಉದ್ದಿನ ಬೇಳೆಯಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಉದ್ದಿನ ಬೇಳೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಕೋಬೇಕಾಗುತ್ತೆ. ನಿಮ್ಗೆ ರುಬ್ಬಬೇಕಾದ್ರೆ ಸ್ವಲ್ಪ ಟೈಟ್ ಅನ್ಸಿದ್ರೆ 1/2 ಚಮಚದಷ್ಟು ನೀವು ನೀರನ್ನ ಹಾಕೋಬಹುದು. ನೀರನ್ನ ಹಾಕೊಂಡು ತುಂಬಾ ನೈಸ್ ಆಗಿ ಹಿಟ್ಟನ್ನ ಕಲಸ್ಕೊಳ್ಳಿ, ತುಂಬಾ ನೈಸ್ ಆಗಿ ಹಿಟ್ಟನ್ನ ರುಬ್ಕೊಳ್ಳಿ. ಹಿಟ್ಟನ್ನ ರುಬ್ಬಿ ಆದ್ಮೇಲೆ 1-5 ನಿಮಿಷಗಳ ಕಾಲ ಹಿಟ್ಟನ್ನ ಚೆನ್ನಾಗಿ ಕಲಸ್ಬೇಕಾಗುತ್ತೆ. ಹಿಟ್ಟನ್ನ ನಾವು 5 ನಿಮಿಷಗಳ ಕಾಲ ಚೆನ್ನಾಗಿ ಕಲಸೋದ್ರಿಂದ ಏನಾಗುತ್ತೆ ಅಂದ್ರೆ, ಹಿಟ್ಟು ಹಗುರ ಆಗುತ್ತೆ. ಆಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ 2-3 ಹಸಿಮೆಣಸಿನಕಾಯಿ, 1 ಚಮಚ ಕುಟ್ಟಿರುವಂತಹ ಜೀರಿಗೆ ಮತ್ತೆ ಕಾಳು ಮೆಣಸು, 8-10 ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಳಿ. ಹಾಗೇನೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿ ಕೊಬ್ಬರಿ ಚೂರುಗಳು 1 ಬಟ್ಲನ್ನ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲವನ್ನ ಹಾಕಿದ ಮೇಲೆ ಚೆನ್ನಾಗಿ ಕಲಸ್ಕೊಳ್ಳಿ. ನಿಮಗೆ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬೇಕು ಅಂದ್ರೆ ಸ್ವಲ್ಪ ಅಡಿಗೆ ಸೋಡಾವನ್ನು ಬೇಕಾದ್ರೂ ನೀವು ಸೇರಿಸ್ಕೋಬಹುದು, ಇಲ್ಲಾಂದ್ರೆ ಅಡಿಗೆ ಸೋಡಾನ ಸ್ಕಿಪ್ ಮಾಡಬಹುದು. ನಂತರ ಏನ್ ಮಾಡ್ಬೇಕು ಅಂದ್ರೆ, 1 ಬಾಣಲೆಗೆ ಕರಿಲಿಕ್ಕೆ ಎಣ್ಣೆಯನ್ನ ಹಾಕಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಕೈಯನ್ನ ನೀರಲ್ಲಿ ಅದ್ದಿ 1 ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹಿಟ್ಟನ್ನ ತಗೊಂಡು ಮಧ್ಯದಲ್ಲಿ 1 ಹೋಲನ್ನ ಮಾಡಿ ಕಾದ ಎಣ್ಣೆಗೆ ಹಾಕಿ ಹೈ ಫ್ಲೇಮ್ನಲ್ಲಿ 1 ಸಲ ಕರಿಬೇಕಾಗುತ್ತೆ. ಅಂದ್ರೆ 1/2 ಭಾಗದಷ್ಟು ನಾವು ಹೈ ಫ್ಲೇಮ್ನಲ್ಲಿ ಕರಿಬೇಕು. ಏನು ಅಂದ್ರೆ, ಇಲ್ಲಿ ನಾವು ಡಬಲ್ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗರಿ ಗರಿಯಾಗಿ ಬರುತ್ತೆ. ಹಾಗಾಗಿ ಮೊದಲಿಗೆ 1/2 ಭಾಗ ಬೇಯಬೇಕು, ಹಾಗೆ ಹೈ ಫ್ಲೇಮ್ನಲ್ಲಿ 1/2 ಭಾಗ ಬೇಯಿಸ್ಕೋಬೇಕಾಗುತ್ತೆ ವಡೆಗಳನ್ನ. ಈಗ ಹೋಟೆಲ್ಗಳಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಡಬಲ್ ಫ್ರೈ ಮಾಡ್ತಾರೆ. ನಿಮ್ಗೆ ಡಬಲ್ ಫ್ರೈ ಮಾಡೋದು ಬೇಡ, ಕೆಲಸ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಮೀಡಿಯಂ ಫ್ಲೇಮ್ನಲ್ಲಿ 1 ಸಲ ಬೇಕಾದ್ರೂ ಫ್ರೈ ಮಾಡ್ಕೋಬಹುದು. ಗೋಲ್ಡನ್ ಕಲರ್ ಬರೋವರೆಗೂ ಕರೆದ್ರೆ ಕೇವಲ 1/2 ಗಂಟೆಯಲ್ಲಿ ಗರಿ ಗರಿಯಾದಂತಹ ಉದ್ದಿನ ವಡೆ ತಿನ್ಲಿಕ್ಕೆ ರೆಡಿಯಾಗುತ್ತೆ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮವಿದು ಅಡುಗೆ ಅರಮನೆ. ಈಗ ನಾನು ನಿಮ್ಗೆ ಉಂಡೆ ಪಕೋಡ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಉಂಡೆ ಪಕೋಡ ಮಾಡ್ಲಿಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, ಒಂದು ಸಣ್ಣ ಬಟ್ಲು ಅಂದ್ರೆ 2 ಚಮಚದಷ್ಟು ಶೇಂಗಾ ಬೇಕಾಗುತ್ತೆ, 1-2 ಚಮಚದಷ್ಟು ಪುಟಾಣಿ, ಸಣ್ಣದಾಗಿ ಹೆಚ್ಚಿರುವಂತಹ 2 ಈರುಳ್ಳಿ, 8-10 ಕರಿಬೇವಿನ ಎಲೆಗಳು, 4-5 ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ, 1 ಚಮಚ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, 3 ಚಮಚ ಅಕ್ಕಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, ಕರಿಯಲು ಎಣ್ಣೆ ಬೇಕಾಗುತ್ತೆ. ಹಾಗಿದ್ರೆ ಈ ಒಂದು ಉಂಡೆ ಪಕೋಡ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ ಏನ್ ಮಾಡ್ಬೇಕಂದ್ರೆ, ಹುರಿದಿರುವಂತಹ ಶೇಂಗಾ ಇರುತ್ತಲ್ವಾ, ಒಂದು ಹುರಿದಿರುವಂತಹ ಶೇಂಗಾ, ಒಂದು ಸಣ್ಣ ಬಟ್ಲು ಅಥವಾ 1-2 ಚಮಚದಷ್ಟು ಹುರಿದಂತಹ ಶೇಂಗಾ, ಆಮೇಲೆ 1-2 ಚಮಚದಷ್ಟು ಪುಟಾಣಿನ ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಒಂದು ರೌಂಡ್ ಅದನ್ನ ಮಿಕ್ಸಿ ಮಾಡ್ಬೇಕಾಗುತ್ತೆ. ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಲ್ಲ ಅಂದ್ರೆ ಅದನ್ನ ಕುಟ್ಕೊಂಡು ತಗೊಂಡ್ರು ಸರಿಯಾಗಿರುತ್ತೆ. ಆತರ ಒಂದೇ ಒಂದು ರೌಂಡ್ ಮಿಕ್ಸಿಯನ್ನ ಮಾಡಿ ಅದನ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ 2 ಮೀಡಿಯಂ ಸೈಜ್ನ ಈರುಳ್ಳಿಯನ್ನ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ನೋಡಿ ಅಷ್ಟು ಸಣ್ಣದಾಗಿ ಈರುಳ್ಳಿನ ಹೆಚ್ಕೋಬೇಕಾಗುತ್ತೆ. 2 ಮೀಡಿಯಂ ಸೈಜ್ನ ಈರುಳ್ಳಿ, 8-10 ಕರಿಬೇವಿನ ಎಲೆಗಳನ್ನ, 4-5 ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿಯನ್ನ, 1 ಚಮಚದಲ್ಲಿ 1 ಚಮಚ ಬಿಳಿ ಎಳ್ಳನ್ನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸಲ ಕಲಸಿ 1-10 ನಿಮಿಷಗಳ ಕಾಲ ಅದನ್ನ ರೆಸ್ಟ್ಗೆ ಇಟ್ಬಿಡಿ. 10 ನಿಮಿಷ ಆದ್ಮೇಲೆ ಈರುಳ್ಳಿಗೆ ನೀವೇನ್ ಉಪ್ಪು ಹಾಕಿರ್ತೀರಲ್ವಾ, ಅದು ಚೆನ್ನಾಗಿ ನೀರನ್ನ ಬಿಟ್ಟಿರುತ್ತೆ. ಆ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಈರುಳ್ಳಿನ ತೆಗೆದಿಟ್ಕೊಳ್ಳಿ. ನೀವು ಇಲ್ಲಿ ಈರುಳ್ಳಿನ ಹಿಂಡದೆ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಹಿಟ್ ಹಾಕ್ತಿವಲ್ವಾ, ಆವಾಗ ಏನಾಗುತ್ತೆ, ಈರುಳ್ಳಿ ನೀರ್ ಬಿಟ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹಿಟ್ಟಿಗೂ ನೀರ್ ಹಾಕಿರ್ತೀವಿ, ಹಾಗೇನೆ ಈರುಳ್ಳಿನೂ ಕೂಡ ನೀರ್ ಬಿಡುತ್ತಲ್ವಾ, ಅದು ಹಿಟ್ಟೆಲ್ಲ ನೀರಾಗಿ ಪಕೋಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಹಾಕಿ 1-10 ನಿಮಿಷಗಳ ಕಾಲ ಅದನ್ನ ಬಿಟ್ಟು, 1-10 ನಿಮಿಷ ಆದ್ಮೇಲೆ ಅದರೊಳಗಿರುವಂತಹ ನೀರನ್ನ ಹಿಂಡ್ ತೆಗೆದ್ರೆ ನಿಮ್ಗೆ ಪಕೋಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈರುಳ್ಳಿಯಲ್ಲಿರುವ ನೀರನ್ನೆಲ್ಲ ಹಿಂಡಿ ತೆಗೆದ ಆದ್ಮೇಲೆ ಅದಕ್ಕೆ ಶೇಂಗಾ ಮತ್ತೆ ಪುಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತಿರಲ್ವಾ ಅದನ್ನ ಹಾಕೊಳ್ಳಿ. ಆಮೇಲೆ 3 ಚಮಚ ಅಕ್ಕಿ ಹಿಟ್ಟು, ನಾವಿವಾಗ ತಿಂಡಿ ಎಲ್ಲ ತಿಂತಿರ್ವಲ್ವಾ, ಆ ಚಮಚದಲ್ಲಿ 3 ಚಮಚ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಆಮೇಲೆ ಕೊನೆಯಲ್ಲಿ ಮೈದಾ ಹಿಟ್ಟನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಮೈದಾ ಹಿಟ್ಟು ಮುಖ್ಯವಾಗಿ ಬೇಕಾಗುತ್ತೆ ನಾವು ಈ ಒಂದು ಉಂಡೆ ಪಕೋಡ ಮಾಡ್ಲಿಕ್ಕೆ. ಮೈದಾ ಹಿಟ್ಟು ಬಳಸಲ್ಲ ಅನ್ನೋದಾದ್ರೆ ಚಿರೋಟಿ ರವೆಯನ್ನು ಕೂಡ ಯೂಸ್ ಮಾಡಬಹುದು. ಯೂಶುವಲಿ ಏನ್ ಮಾಡ್ತಾರೆ ಅಂದ್ರೆ, ಉಂಡೆ ಪಕೋಡ ಮಾಡ್ಲಿಕ್ಕೆ ಮೈದಾ ಹಿಟ್ಟೇ ಬೇಕಾಗಿರೋದ್ರಿಂದ ಮೈದಾ ಹಿಟ್ಟನ್ನ ಬಳಸಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಅಡಿಗೆ ಸೋಡಾ, 3-4 ಚಿಟಿಕೆಯಷ್ಟು ಅಡಿಗೆ ಸೋಡಾವನ್ನ ಹಾಕಿ ನೀರನ್ನ ಹಾಕೋದಕ್ಕಿಂತ ಮುಂಚೆ ಎಲ್ಲವನ್ನ ಚೆನ್ನಾಗಿ ಒಂದ್ಸತಿ ಕಲ್ಸ್ಕೊಂಡ್ಬಿಡಿ. ಎಲ್ಲವನ್ನ ಚೆನ್ನಾಗಿ ಒಂದ್ಸತಿ ಕಲ್ಸಿದ್ಮೇಲೆ 3-4 ಚಮಚ ಎಣ್ಣೆಯನ್ನ ಹಾಕಿ, ಎಣ್ಣೆ ಬಿಸಿ ಮಾಡಿ ಹಾಕ್ಬೇಕು ಅಂತೇನಿಲ್ಲ, ಎಣ್ಣೆನ ಹಾಗೇನು ಬೇಕಾದ್ರೂ ಹಸಿನೇ ಬೇಕಾದ್ರೂ ಹಾಕೋಬಹುದು. ಎಣ್ಣೆಯನ್ನ ಹಾಕಿ ಆದ್ಮೇಲೆ ಮತ್ತೊಮ್ಮೆ ಎಲ್ಲವನ್ನ ಚೆನ್ನಾಗಿ ಕಲ್ಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಹಿಟ್ಟನ್ನ ಕಲ್ಸ್ಬೇಕಾಗುತ್ತೆ. ಇಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಅಂದ್ರೆ, ಹಿಟ್ಟನ್ನ ಜೋರಾಗಿ ಕಲ್ಸ್ಲಿಕ್ಕೆ ಹೋಗ್ಬೇಡಿ. ಇವಾಗ ನಾವು ಚಪಾತಿ ಹಿಟ್ಟನ್ನೆಲ್ಲ ಕಲ್ಸ್ತೀವಲ್ವ, ಆ ತರಕ್ಕೆ ಜೋರಾಗಿ ಕಲ್ಸ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಗುರವಾಗಿ ಕಲ್ಸಿ. ನಾವು ಜಾಸ್ತಿ ಜೋರಾಗಿ ಕಲ್ಸೋದ್ರಿಂದ ಏನಾಗುತ್ತೆ ಅಂದ್ರೆ, ಮೈದಾ ಹಿಟ್ಟಲ್ಲಿ ಏನ್ ಗ್ಲುಟೇನ್ ಇರುತ್ತಲ್ವಾ, ಅದು ಈ ಹಿಟ್ಟಲ್ಲಿ ರಿಲೀಸ್ ಆಗಿ ಅವಾಗ ಏನಾಗುತ್ತೆ, ಜಿಗಿಟ್ ಜಿಗಿಟ್ ಆಗುತ್ತೆ. ಆಮೇಲೆ ನಾವು ಪಕೋಡ ತಿನ್ನುವಾಗ್ಲೂ ಸಹ ಜಿಗಿಟ್ ಜಿಗಿಟ್ ಆಗಿ ಬಾಯಲ್ಲಿ ಆ ಪಕೋಡ ಇರುತ್ತೆ. ಹಾಗಾಗಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾಗಿ ಹಗುರವಾಗಿ ಹಿಟ್ಟನ್ನ ಕಲ್ಸಿಟ್ಕೋಬೇಕು. ಹಿಟ್ಟನ್ನ ಕಲ್ಸಾದ್ಮೇಲೆ ಎಣ್ಣೆಯನ್ನ ಕಾಯ್ಲಿಕ್ಕೆ ಇಡಿ. ಎಣ್ಣೆ ಕಾದ ಮೇಲೆ ಹಿಟ್ಟಿಗೆ ಕೈ ಹಾಕೋದಕ್ಕಿಂತ ಮುಂಚೆ ಕೈಯನ್ನ ನೀರಲ್ಲಿ ಅದ್ದಿ 1 ದೊಡ್ಡ ನಿಂಬೆಹಣ್ಣಿನ ಸೈಜ್ನ ಉಂಡೆಗಳನ್ನ ಮಾಡಿ ಕಾದ ಎಣ್ಣೆಗೆ ಹಾಕಿ ಲೋ ಫ್ಲೇಮ್ ನಲ್ಲಿ ಕರಿಬೇಕಾಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ 1-2 ನಿಮಿಷ ಆದ್ಮೇಲೆ ಸ್ವಲ್ಪ ಫ್ಲೇಮ್ ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಲ್ಲಿ ಲೋ ಫ್ಲೇಮ್ ನಲ್ಲೇ ಸ್ವಲ್ಪ 1-2-3 ನಿಮಿಷ ಕರೆದಾದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ನನ್ನ ಮಾಡಿ ಟೋಟಲ್ ಆಗಿ 1-5 ನಿಮಿಷಗಳ ಕಾಲ ಈ ಒಂದು ಉಂಡೆ ಪಕೋಡವನ್ನ ಕರಿಬೇಕಾಗುತ್ತೆ. ಈ ಒಂದು ಪಕೋಡವನ್ನ ಮಾಡ್ಲಿಕ್ಕೆ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ನಾವು ಹೈ ಫ್ಲೇಮ್ ನಲ್ಲಿ ಮಾಡ್ತೀವಿ ಅಂತ ಅನ್ನೋದಾದ್ರೆ ಏನಾಗುತ್ತೆ ಅಂದ್ರೆ, ಅದು ಏನೋ ಬೇಗ ಏನೋ ಕಲರ್ ಬರುತ್ತೆ, ಆದ್ರೆ ಒಳಗಡೆ ಎಲ್ಲ ಹಿಟ್ಟಿಟ್ ತರಾನೇ ಇರುತ್ತೆ, ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಪಕೋಡವನ್ನ ಕರಿಬೇಕಾದ್ರೆ ಮೊದಲಿಗೆ ನಾನು ಅವಾಗ್ಲೇ ಹೇಳಿದ್ನಲ್ವಾ, ಸ್ಟಾರ್ಟಿಂಗ್ ನಲ್ಲಿ 1-2-3 ನಿಮಿಷ ಲೋ ಫ್ಲೇಮ್ ನಲ್ಲೇ ಬೇಯಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಫ್ಲೇಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ಮೇಲ್ಗಡೆ ಎಲ್ಲ ಈ ಒಂದು ಪಕೋಡ ಚೆನ್ನಾಗಿ ಕ್ರಿಸ್ಪಿ ಆಗಿ ಗರಿ ಗರಿಯಾಗಿ ಒಳಗಡೆ ಮೆದುವಾಗಿ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ತಿಳಿಸಿ.

ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥವ್ರು. ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು ವೇಣು ಧ್ವನಿ ಕೆ ಎಲ್ ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ. ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ಮದ್ದೂರ್ ವಡೆ ಯಾವ ರೀತಿ ಮಾಡೋದು, ಅದು ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ, ಎರಡು ದೊಡ್ಡ ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಅದನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ. ಮತ್ತೆ ಅದಕ್ಕೆ ಪುಟಾಣಿಯನ್ನ ತರಿತರಿಯಾಗಿ ಮಿಕ್ಸಿ ಮಾಡಿ ಒಂದು ಬಟ್ಲು, ಮತ್ತೆ ಅದಕ್ಕೆ ಹುರಿದ ಶೇಂಗಾ ಮತ್ತು ಪುಟಾಣಿಯನ್ನ ತರಿತರಿಯಾಗಿ ಮಿಕ್ಸಿ ಮಾಡಿ ಒಂದು ಬಟ್ಲು ಹಾಕೊಳ್ಳಿ. ಬಿಳಿ ಎಳ್ಳನ್ನ ಒಂದು ಚಮಚದಷ್ಟು ಹಾಕೊಳ್ಳಿ. ಆಮೇಲೆ ಇಲ್ಲಿ ಎಳ್ಳನ್ನ ಹುರಿಯುವಂತ ಅವಶ್ಯಕತೆ ಇರೋದಿಲ್ಲ, ಇಷ್ಟ ಇದ್ರೆ ಇದೆ ಅಂದ್ರೆ ನೀವು ಹುರಿದು ಕೂಡ ಹಾಕೋಬಹುದು, ಟೇಸ್ಟ್ ಅಲ್ಲಿ ಏನು ಅಂತ ವ್ಯತ್ಯಾಸ ಆಗೋದಿಲ್ಲ. ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲವನ್ನ ಚೆನ್ನಾಗಿ ಕಲಸಿ ಒಂದು 10 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಟ್ಬಿಡಿ. ಈರುಳ್ಳಿಗೆ ನಾವೇನು ಉಪ್ಪನ್ನ ಹಾಕಿರ್ತೀವಲ್ವಾ, ಉಪ್ಪು ನೀರು ಬಿಟ್ಟು ಸ್ವಲ್ಪ ಅದು ಮೆತ್ತಗಾಗಿರುತ್ತೆ, ಅಂದ್ರೆ ಉಂಡೆ ಕಟ್ಟುವ ಹದಕ್ಕೆ ಅದು ಆಗಿರುತ್ತೆ. ಈರುಳ್ಳಿಗೆ ಉಪ್ಪು ಹಾಕಿದ್ರೆ ಅದು ನೀರು ಬಿಡುತ್ತಲ್ವಾ, ಹಾಗಾಗಿ ಈಗ ನಾನು ಹೇಳುವಂತಹ ರೀತಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈರುಳ್ಳಿಗೆ ಉಪ್ಪನ್ನ ಹಾಕಿ ಒಂದು 10 ನಿಮಿಷ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಆಮೇಲೆ ಹಿಟ್ಟನ್ನ ಹಾಕಿ ಕಲಸ್ತೀವಲ್ವಾ, ಆ ಹಿಟ್ಟಲ್ಲಿ ಈ ಹಿಟ್ಟಿಗೆ ನಾವು ನೀರನ್ನು ಕೂಡ ಹಾಕಲಿಸ್ತೀವಿ, ಈ ಈರುಳ್ಳಿನೂ ಕೂಡ ನೀರು ಬಿಡುತ್ತೆ, ಎರಡೂ ನೀರು ಸ್ವಲ್ಪ ಜಾಸ್ತಿ ಆಗಿ ಹಿಟ್ಟು ಸ್ವಲ್ಪ ತೆಳ್ಳಗಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 10 ನಿಮಿಷಗಳ ಕಾಲ ಈರುಳ್ಳಿಗೆ ಉಪ್ಪನ್ನ ಹಾಕಿ ಹಾಗೆ ಬಿಟ್ಬಿಡಿ. ಆದ್ಮೇಲೆ ಅದು ಸ್ವಲ್ಪ ನೀರನ್ನ ಬಿಟ್ಕೊಂಡಿರುತ್ತೆ, ಅದು ಎಲ್ಲ ಸೇರಿಸಿ ನಾವು ಉಂಡೆ ಕಟ್ಟುವ ಹದಕ್ಕೆ ಆಗಿರುತ್ತೆ. ಆವಾಗ 1 ಕಪ್ ಅನ್ನವನ್ನ ಹಾಕ್ಬೇಕಾಗುತ್ತೆ, ಆ ಈರುಳ್ಳಿಗೆ 1 ಕಪ್ ಅನ್ನವನ್ನ ಹಾಕ್ಬೇಕಾಗುತ್ತೆ. ನಾವು ಯಾವ ಕಪ್ ಅಲ್ಲಿ ಅನ್ನ ತಗೊಂಡಿರ್ತವಲ್ವ, ಅದೇ ಕಪ್ ಅಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟು, ಅದೇ ಕಪ್ ಅಲ್ಲಿ 1.5 ಕಪ್ನಷ್ಟು ರವೆ, ಸಣ್ಣ ರವೆಯನ್ನ, ಹಾಗೇನೆ 3-4 ಚಮಚ ತುಪ್ಪವನ್ನ ಹಾಕಿ ಎಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಕಲಸಬೇಕಾಗುತ್ತೆ. ಕಲಸಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿಸ್ತಾ ಕಲಸಬೇಕಾಗುತ್ತೆ. ಇಲ್ಲಿ ನೀರನ್ನ ಒಮ್ಮೆಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಹಿಟ್ಟೆಲ್ಲ ನೀರಾಗುತ್ತೆ. ಅವಾಗ ಹಿಟ್ ನೀರಾಯ್ತು ಅಂತ ಸ್ವಲ್ಪ ರವೆ ಅಥವಾ ನಾವೇನ್ ಮಾಡ್ತೀವಿ, ಮೈದಾ ಹಿಟ್ಟನ್ನ ಹಾಕ್ತಾ ಹೋಗ್ತೀವಿ. ಈ ರೀತಿ ಹಾಕ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ, ಅಳತೆ ತಪ್ಪು ಹೋಗ್ಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನ ಕಲಸಿಟ್ಕೊಳ್ಳಿ. ಆಮೇಲೆ ಕರೀಲಿಕ್ಕೆ 1 ಬಾಣಲೆಗೆ ಎಣ್ಣೆಯನ್ನ ಹಾಕಿ ಎಣ್ಣೆ ಕಾಯ್ಲಿಕ್ಕೆ ಇಡಿ. ಎಣ್ಣೆ ಕಾದ್ಮೇಲೆ 1 ಪ್ಲಾಸ್ಟಿಕ್ ಕವರ್ ಮೇಲೆ 1 ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹಿಟ್ಟನ್ನ ತಗೊಂಡು ಅದನ್ನ ಸ್ವಲ್ಪ ತಟ್ಟಿಕೊಳ್ಳಿ, ಅಂದ್ರೆ ಮೀಡಿಯಂ ಸೈಜ್ ನಲ್ಲಿ ವಡೆಗಳನ್ನ ಮಾಡಿಟ್ಕೊಳ್ಳಿ. ಇವಾಗ ದೊಡ್ಡ ದೊಡ್ಡ ಸೈಜ್ ನ ವಡೆಗಳನ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಎಣ್ಣೆಯಲ್ಲಿ ತಿರುವು ಹಾಕ್ಲಿಕ್ಕೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ದಪ್ಪಗೆ ಮೀಡಿಯಂ ಸೈಜ್ ನಲ್ಲಿ ವಡೆಗಳನ್ನ ತಟ್ಟಿ ಎಣ್ಣೆಗೆ ಹಾಕಿ. ಇಲ್ಲಿ ವಡೆಯನ್ನ ಬೇಯಿಸೋದು ಕೂಡ ತುಂಬಾ ಮುಖ್ಯವಾಗುತ್ತೆ, ಯಾಕಂದ್ರೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ನಲ್ಲೇ ಇಡಬೇಕಾಗುತ್ತೆ. ಆಮೇಲೆ ಎಣ್ಣೆಯನ್ನ ವಡೆಗೆ ಹಾಕುವಾಗ ಎಣ್ಣೆ ತುಂಬಾ ಬಿಸಿ ಆಗಿರಬಾರದು. ಎಣ್ಣೆ ತುಂಬಾ ಬಿಸಿ ಆಗಿದ್ರೆ ಏನಾಗುತ್ತೆ ಅಂದ್ರೆ, ನಾವೀಗೇನ್ ವಡೆಗೆ ಈರುಳ್ಳಿ ಹಾಕಿರ್ತೀವಲ್ವಾ, ಅದು ತುಂಬಾನೇ ಬೇಗ ಕೆಂಪಾಗಿ ಕಪ್ಪಾಗಿ ತಿನ್ಲಿಕ್ಕೆ ಹೋದಾಗ ಸ್ವಲ್ಪ ಕಹಿ ಕಹಿ ಆಗುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಏನಾಗಿರುತ್ತೆ ಅಂದ್ರೆ, ವಡೆ ಒಳಗಡೆ ಚೆನ್ನಾಗಿ ಕೂಡ ಬೆಂದಿರೋದಿಲ್ಲ, ಹಾಗಾಗಿ ಲೋ ಫ್ಲೇಮ್ ನಲ್ಲಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ಬೇಯಿಸೋದ್ರಿಂದ ಏನಾಗುತ್ತೆ ಅಂದ್ರೆ, ಈರುಳ್ಳಿ ಬೆಂದು ಕಹಿನೂ ಆಗೋದಿಲ್ಲ, ಹಾಗೇನೆ ಮದ್ದೂರ್ ವಡೆ ತಿನ್ಲಿಕ್ಕೂ ಕೂಡ ಟೇಸ್ಟ್ ಆಗಿರುತ್ತೆ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಅಡುಗೆ ಅರಮನೆ. ಈಗ ನಾನು ಅವಲಕ್ಕಿಯನ್ನ ಬಳಸಿ ಅವಲಕ್ಕಿ ವಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಅವಲಕ್ಕಿ ವಡೆ ಮಾಡ್ಲಿಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, ಒಂದು ಬಟ್ಲು ಅವಲಕ್ಕಿ, ಎರಡು ಕಟ್ ಮಾಡಿದಂತಹ ಹಸಿಮೆಣಸಿನಕಾಯಿ, 8-10 ಎಲೆ ಕಟ್ ಮಾಡಿದಂತಹ ಕರಿಬೇವಿನ ಎಲೆ, 1/4 ಕಪ್ ಮೊಸರು, 1 ಕಪ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಲಿಕ್ಕೆ ಎಣ್ಣೆ ಬೇಕಾಗುತ್ತೆ. ಈ ಒಂದು ಅವಲಕ್ಕಿ ವಡೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ ಅವಲಕ್ಕಿಯನ್ನ ಚೆನ್ನಾಗಿ 2 ಸಾರಿ ತೊಳೆದ ಮೇಲೆ ಅವಲಕ್ಕಿ ಮುಳುಗುವಷ್ಟು ನೀರನ್ನ ಹಾಕಿ ಒಂದು 1/2 ಗಂಟೆಗಳ ಕಾಲ ಅದನ್ನ ನೆನೆಯಲಿಕ್ಕೆ ಬಿಟ್ಬಿಡಿ. 1/2 ಗಂಟೆ ಆದ್ಮೇಲೆ ಅವಲಕ್ಕಿ ಎಲ್ಲ ನೆಂದು ಚೆನ್ನಾಗಿ ಉದುರುದುರಾಗಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು, 2 ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿಮೆಣಸಿನಕಾಯಿ, 8-10 ಕರಿಬೇವಿನ ಎಲೆಗಳನ್ನ ಕಟ್ ಮಾಡಿ ಹಾಕಿ, ಹಾಗೇನೆ 1/4 ಕಪ್ನಷ್ಟು ಮೊಸರು, 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕಿ. ಇವಾಗ ಅಕ್ಕಿ ಹಿಟ್ಟು ಅಂದ್ರೆ, ಇವಾಗ ನೀವು ಅವಲಕ್ಕಿನ ಯಾವ ಬಟ್ಲಲ್ಲಿ ತಗೊಂಡಿರ್ತಿರಲ್ವಾ ಅದೇ ಬಟ್ಲಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ, ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲ್ಸ್ಕೊಳ್ಳಿ. ಹಿಟ್ಟನ್ನ ಕಲ್ಸಿ ಆದ್ಮೇಲೆ 1 ಸಣ್ಣ ನಿಂಬೆಹಣ್ಣಿನ ಸಣ್ಣ ಗಾತ್ರದ ಹಿಟ್ಟನ್ನ ತಗೊಂಡು ದುಂಡಗೆ ಮಾಡಿ ಅದನ್ನ ಚಪ್ಪಟೆ ಮಾಡಿ ಇಟ್ಕೊಳ್ಳಿ. ನಂತರ 1 ಬಾಣಲೆಗೆ ಎಣ್ಣೆಯನ್ನ ಕಾಯ್ಲಿಕ್ಕೆ ಇಟ್ಟು ಎಣ್ಣೆ ಕಾದ ಮೇಲೆ ನೀವೇನ್ ಇವಾಗ ವಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ವಾ ಆ ವಡೆಗಳನ್ನ ಹಾಕಿ, ಲೋ ಫ್ಲೇಮ್ಗಿಂತ ಸ್ವಲ್ಪ ಗ್ಯಾಸಿನ ಫ್ಲೇಮ್ ಅನ್ನ ಜಾಸ್ತಿ ಮಾಡಿಕೊಂಡು ಬಣ್ಣ ಬದಲಾಗುವವರೆಗೂ ಆಗಾಗ ತಿರುವು ಹಾಕ್ತಾ ನೀವು ಇವುಗಳನ್ನ ಫ್ರೈ ಮಾಡಬೇಕಾಗುತ್ತೆ. ಸುಮಾರು 3 ನಿಮಿಷಗಳ ಕಾಲ ನೀವು ಫ್ರೈ ಮಾಡಬೇಕಾಗುತ್ತೆ. ಅಂದ್ರೆ 1 ಸೆಟ್ ಮಾಡ್ಲಿಕ್ಕೆ 3 ನಿಮಿಷ ಬೇಕಾಗುತ್ತೆ. ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಕರೆದ್ರೆ ನಿಮ್ಗೆ ತುಂಬಾ ಕ್ರಿಸ್ಪಿ ಆಗಿರುವಂತಹ ಅವಲಕ್ಕಿ ವಡೆ ಸವಿಯಲು ಸಿದ್ಧವಾಗುತ್ತೆ. ಇವತ್ತು ನಾನು ಹೇಳಿದಂತಹ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆದವು ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: KLE Pharmacy College ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ। ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ। ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ। ಕಾಲೇಜಿನ ಪ್ರಮುಖ ವಿಶೇಷತೆಗಳು 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ। ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್। ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ। ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ। ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu।

0: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th Cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
2: KLE ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
3: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿಯೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೀ ಪ್ರಮುಖ ವೈಶಿಷ್ಟ್ಯ 100ಹುನ್ ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ, ಜಗಭರತೀಲ 3,000ಹುನ್ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತೆಯವರಿಗೆ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುತ್ತಾ, ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರ 08312471399 ಆಣಿ 9740639702. ವೆಬ್ಸೈಟ್ ಆಹೆ www.klefarm.edu.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.
2: ಆರೋಗ್ಯದ ಹಾದಿಗೆ ಆಸರೆಯೂ ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯೂ ನಾವು. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. BBT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8663-5218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ವ್ಯಾಸರಾವ್ ಅವರು ರಚಿಸಿದಂತಹ ಭಾವಗೀತೆಗಳನ್ನ. ಕಾರ್ಯಕ್ರಮದ ಮೊದಲ ಗೀತೆ, ನುಡಿಸು ವೀಣೆಯ ವೈಣಿಕ ನಾದ ಸುಖಕರ ಪ್ರಿಯ

ಭಾವಸಂಗಮ ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅನಂತ ಸ್ವಾಮಿಯವರ ಧ್ವನಿಯಲ್ಲಿ ಕರೆಯಲೆ ನಿನ್ನೆಯನು, ಕರೆಯಲೆ ಚಲುವೆ, ಕರೆಯಲೆ ನಿನ್ನೆ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಪ್ರೀತಿಗೆ ಎಲ್ಲೆ ಎಲ್ಲಿದೆ ನಲ್ಲೇ ಹೋಗುವೆ ಎಲ್ಲೇ ಕೇಳಿ. ಈ ಒಂದು ಗೀತೆಯನ್ನ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ

ಭಾವ ಸಂಗಮ, ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸುಪ್ರಿಯಾ ಆಚಾರ್ಯವರ ಧ್ವನಿಯಲ್ಲಿ ನಿನ್ನ ಅಂಗಳ ಕೊಳದಿ ಬೆಳದಿಂಗಳಿಳಿದಂತೆ.

ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ, KLE ಚಿತ್ರಮಾಲಾ ಕಾರ್ಯಕ್ರಮ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312 486286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internship. Get hands-on clinical training across specialties like pediatrics, sports, cardiorespiratory, neuro, orthopedics, OBG and geriatrics. Learn in modern labs and smart classrooms. Access digital libraries, hostel facilities and vibrant extracurricular activities. Build your future in hospitals, sports, academics, research, fitness centers, or even start your own clinic. Admissions have already started. Hurry up. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
1: चिकोड़िया KLE कॉलेज ऑफ इंजीनियरिंग एंड टेक्नोलॉजी KLECET 2026 प्रवेश प्रारंभ BE कोर्स सिविल मैकेनिकल इलेक्ट्रॉनिक एंड कम्युनिकेशन कंप्यूटर साइंस आर्टिफिशियल इंटेलिजेंस डेटा साइंस इंजीनियरिंग लभ्य PG कोर्स MBA मास्टर ऑफ बिजनेस एडमिनिस्ट्रेशन MCA मास्टर ऑफ कंप्यूटर एप्लिकेशन पदवी लभ्य MBA मान्यते पड़ेदिद्दु VTU निंद मॉडल इंजीनियरिंग कॉलेज गुरुतिसल्पट्टिदे उद्योगावकाश 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್ ಟಾಟಾ ವಿಪ್ರೋದಂತಹ 50ಕ್ಕೂ ಹೆಚ್ಚು ಕಂಪನಿಗಳಿಂದ ನೇಮಕಾತಿ UPSC KPSC ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ ಕಂಪ್ಲೀಟ್ ವೈಫೈ ಕ್ಯಾಂಪಸ್ ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ CET ಕೋಡ್ E167 ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ 6 ಭಾವಚಿತ್ರಗಳು ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ನೆಹರು ನಗರ ಬೆಳಗಾವಿ ದೂರವಾಣಿ ಸಂಖ್ಯೆ 08312471482 ಮೊಬೈಲ್ ಸಂಖ್ಯೆ 9448954235

0: ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರಿ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ ಡಿಜಿಟಲೀಕರಣ ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12 ಲಕ್ಷ ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ

0: ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ದ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
3: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल.
2: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे
3: तुमच्या आरोग्यासाठी नवीन आशेचा किरण केली कॅन्सर हॉस्पिटल.
2: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
3: रोबोटिक सर्जरी, पीडियाट्रिक ऑन्कॉलॉजी, ॲडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
2: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
3: फोन नंबर 08312552500 आणि 247377.
2: मोबाईल नंबर 6360712326 किंवा टोल फ्री नंबर 1099.
3: आजच भेट द्या केली कॅन्सर हॉस्पिटल बेळगाव येथे.
4: KLE Technological University Belagavi. Admissions open for 2026-27. Dr. MS Sheshgiri Campus Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150 plus experienced faculty members and 50 plus doctoral degree holders. Well equipped learning factory, tinkering lab and Wi-Fi enabled hostel facilities are available. UG courses: Biomedical Engineering, Chemical Engineering, Civil Engineering, Computer Science and Engineering, AI, Electronics and Communication Engineering, Electrical and Electronics Engineering, Mechanical Engineering, BCA. PG courses, MCA, MBA and M.Tech in Structural Engineering, Civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 08312440322 or visit www.kletech.ac.in.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.
2: ಕೇಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. PG ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ MBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಅ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್: 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಟಾಟಾ ಗ್ರೂಪ್ ಅಂಡ್ ವಿಪ್ರೋ. ಸ್ಪೆಷಲ್ ಕೋಚಿಂಗ್ ಇಸ್ ಪ್ರೊವೈಡೆಡ್ ಫಾರ್ UPSC, KPSC ಅಂಡ್ ಗೇಟ್ ಅಲಾಂಗ್ ವಿತ್ ಅಕಾಡೆಮಿಕ್ ವರ್ಕ್ಶಾಪ್ಸ್. ದ ಕ್ಯಾಂಪಸ್ ಆಫರ್ಸ್ 500 Mbps ವೈಫೈ, ಅ ವೆಲ್ ಇಕ್ವಿಪ್ಡ್ ಲೈಬ್ರರಿ ಅಂಡ್ ಡಿಜಿಟಲ್ ಕ್ಲಾಸ್ ರೂಮ್ಸ್. ಸೆಪರೇಟ್ ವೆಲ್ ಫರ್ನಿಶ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಕಾಲೇಜ್ ಬಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಆನ್ ಮೋರ್ ದನ್ 10 ಮೇಜರ್ ಸರೌಂಡಿಂಗ್ ರೂಟ್ಸ್. ಅಡ್ಮಿಷನ್ಸ್ ಆರ್ ಕಂಡಕ್ಟೆಡ್ ಆಸ್ ಪರ್ ಗವರ್ನಮೆಂಟ್ ಆಫ್ ಕರ್ನಾಟಕ ನಾರ್ಮ್ಸ್. CET ಕೋಡ್ E167. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಲ್ 9483-04-7799 or visit www.klecet.edu.in.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.